ಆಕಾಶವಾಣಿ ಇಂಫಾಲ್ ಚೆನ್ನೆಲ್ ಅಸಿದಂಗ್ ಅಸಿಗಿ ಸಂದುಕ್ ಜಗದಬ ತೌರಂ ಸಿಂಗ್ ನಿಂಗ್ ಸಿಂಗ್ ಜರಿ ನಸಿ ಅಯುಕಿ ಪುಂಗ್ ತರುಕ್ ಮಿನಿ ತರ ತಹನ್ ಜಗನಿ ಲವು ಸಿಂಗುಗಿ ವಾಫಂದ ಗಾಯೋಕ್ ಪುಖ್ರಿ ಸೆಮ್ಜಿನ್ಬ ಇರುಂಬಮ್ ಹೇಮಾವತಿ ಚನೂನ ಸಕ್ಪ ಮೈತೆ ಇಸೈ ಲಾಂಥುಕ್ ಜಗನಿ ನಸಿ ಅಯುಕ್ ಪುಂಗ್ ತರುಕ್ ಮಿನಿ ತರ ಮಂಗ ಅಯುಕ್ ಪುಂಗ್ ತರುಕ್ ಮಖಾಯ್ ಮತಮ್ ಇಸೈ ಲಾಂಥುಕ್ ಜಗನಿ ಮತಮ್ ಇಸೈಗಿ ಖುದೋಲ್ಗಿ ಅಹಾನ್ಬದ ನಿಂಗೊಂಬಮ್ ನೌಬ ಸಿಂಗ್ ಸಕ್ಪ ಮತಮ್ ಇಸೈ ಅನಿಸುಬದ ಯೈಖೋಮ್ ಗಂಗಾದೇವಿನ ಸಕ್ಪ ಮತಮ್ ಇಸೈ ಅಮದಿ ಹಿದಂಗ್ಮಯೂಮ್ ರಾಹುಲ್ ಸರ್ಮನ ಸಕ್ಪ ಮತಮ್ ಇಸೈ ಮಥಂಗ್ ಮಥಂಗ್ ಒಯ್ನ ತಹನ್ ಜಗನಿ ತೊಂಗಾನ್ ತೊಂಗಾನ್ಬ ಸೈ ಸಕ್ಪ ಸಿಂಗ್ನ ಸಕ್ಪ ಮತಮ್ ಇಸೈ ಲಾಂಥುಕ್ ಜಗನಿ ಅಯುಕ್ ಪುಂಗ್ ತರುಕ್ ಮಿನಿಟ್ ನಿಫು ಮಂಗ ನಸಿ ಅಯುಕ್ ಪುಂಗ್ ತರೇತ್ ಸಂದುಕ್ ಜಗನಿ ಖೊಂಜಲ್ ನಾಚೋಮ್ ನಸಿಗೆ ನಾಚೋಮ್ದ ಥಂಜರಿ ಖುಂಗಂಗ್ದ ನೋಂಗ್ಮ ಥೌರಮ್ ಅಸಿದ ತಿಂಗ್ರಿ ಖುಂಗಂಗಿ ಮಪಾವ್ ತಹಂಜಗನಿ ಥೌರಮ್ ಲಾಂಥೋಕ್ಪಿಗದಬಸಿಂದಿ ಯುಮ್ನಾ ಮೇಮಾ ಲೊಯ್ತೋಂಗ್ಬಮ್ ರಂಜನಾ ಎಂ ಎಂ ಸನಾಯಾಯ್ ಅಮದಿ ಇರೆಂಗ್ಬಮ್ ಅಜಿತ್ ಕುಮಾರ್ ಮೈತೈ ಥೌರಮ್ ಪುಥೋಕ್ಪ ನೋಂಗ್ಥೊಂಬಮ್ ರೋಮಾ

ತಾಬಿರೆ ಇರುಂಗ್ಬೊಮ್ ಹೇಮಾವತಿ ಚನ್ನುನ ಸಕ್ಪ ಮತ್ತಮಿಸೆ ಆಕಾಶವಾಣಿ ಇಂಫಾಲ್ ಹೌಜಿಕ್ ತಾಬಿರಸಿ ತೊಂಗಾನ್ ತೊಂಗಾನ್ಬ ಸೈಸಕ್ಪಸಿಂಗ್ದಿಗಿ ಮತ್ತಮಿಸೆ ಕುದೊಲ್ಗಿ ಅಹಾನ್ಬದ ತಾಬಿರಸಿ ನಿಂಗೊಂಬೊಮ್ ನೌಬಸಿಂಗ್ನ ಸಕ್ಪ ಕೊಯ್ಸಮ್ ಶಾಂತಿಬಲಾ ದೇವಿನ ಸೈರಿಂಗ್ಬ ಇಂಗಾಗಿ ನೊಂಜುದ ನೊಂಗ್ಲಿಕ್ನ ಉನಾದ ಮಪ್ಪಾವ್ ಅಸುನ ಸೇಹವಿ ಕುದೊಲ್ ತಂಚರಿ ತಮಿನಸಿ

ನಂಗೆ ಅಪಾಂಬ ಐಗೆ ಅನಿಂಬ ಕರಿಮತ್ತ ಹೈರಂದನ ಚತ್ಕಿಬಸೆ ನುಂಗೈರಂಗನಿ ಖಲಿಪ್ರ ಐನ ವಾಹಿ ಅಮತ್ತ ಹೈರಂದನ ತುಮಿನ್ನ ಲೇಖಿಬದುನ ಐಬು ಹೇನ ವಹಲೆ ಐಬು ನುಂಗ್ಸಿದರೆ ಹೈರೋಗಬ ಮಥಂಗ್ ದಮುಕ್ ತಾಬಿರಸಿ ಪುಕ್ರಂಬಂ ನಂದರಾನಿಗೆ ಖುಂಜಲ್ದ ಧನಬೀರ್ ನೌರಮ್ನ ಸೈರೇಂಬ ಮತಮಿಸೈ ಐಬು ನುಂಗ್ಸಿದರೆ ಹೈರೋಗಬ ಶಿಮ್ನ ಸೈಹವಿ ಕುದುಲ್ ತಮ್ಜರಿ ತಾಬಿರಸಿ

0: ಇನ್ನೆ ಇನ್ನೆ ನಾಕ್ಲೈತವದಗಿ ಐ ಐ ಜುಮ್ ಚಿತ್ತಾದೋಕ್ತು ಚತ್ಪತ್ತಾರೆ ತೋಯಿನೆ ಐ ಚತ್ಪತ್ತಾರೆ ಅದುವು ಮಸಿ ನಹಾಕಿ ಮೋಂಗ್ ಫಂ ಮಸಿದ ಲೇಪ್ನ ಲೇಪ್ನ ನಂಗ್ನ ಸಖಿಬ ನೌಸು ಮಿಸೈದೋ ತಾರಿನೇನೆ ಐಗಿ ಇಮಾ ಐಗಿ ಇಪ ಐಗಿ ಪುಂದಮಕ್ ಇನ್ನೇ ನಂಗ್ನ ಒಯ್ಕಿವನಿ ನತ್ರ ನಯಾದ ಸಾಗದವ ಸಾಕ್ಷ ಕೋಮದು ಐಮೋಂದು ಇನ್ಬಿರಗ ಪೇಯನ್ನು ನುಕ್ಸಕಿವೆ ಮೀಗಿ ಯುಂತು ಕುದಿಂದ ಮಿನಾಯೋನ ಥಬಕ್ ಸೂರುರಗ ಐವು ಲೈರೈ ಬಾಕಿ ನಿಂಥೋ ಮಸಾಗುಂ ತಂಬಿರಕ್ಕಿವಿ ಇನೆ ಇನೆ ಮಸೀದಿ ಐನ ಕೋವ ಕುಂದನ ಮೋ ಫಮ್ಲೈರೋ ನುಂದ ನಮಾಯಿನ ತುಂಬ ನತ್ರ ಇನೆ ಇನೆ ನಂ ಐಗಿದಮಕ್ ಯಾಮ್ ವಾಕ್ರಬನಿ ವರಮನಿ ಪೊಥಾರೋ ಕೊಯ್ನೆ ವಾಯ್ನ ಪೊಥಾರೋ ಐ ನಂಗು ಅಮುಕ್ ಕೌರರೋಯ್ ನಂಗೆ ತುಂಬ ಕಾಯಲರೋಯ್ನೆ
1: ಮಲೆ
0: ಕನನು ಏ ಜಬಿ ನಂ ಮಫಂಸಿದ ಸುಕ್ತೇನದ ಹಿಂಸಿದ ಜುಮ್ ಚಂಗ್ರು ಚಲೋ ಚಂಗ್ರು ಮೀನು ಉರುಗ ಫಜದಿ ಚಂಗ್ರು ಚಲೋ ಫಜಬಿ ಸಂ
1: ನಂ ಇಂಫಾನ್ದ ಲೈಕ್ರನಿ ಹೈನ ಚುಮ್ಮಬ ನತ್ರೋ
0: ಐಗೆ ಪುಂಚಿಸೆ ಮಂಗ್ನೆ ಫಜಬಿ ಮಂಗುಮನಿ ಅಹನ್ನನಿದುನ ಇಬು ಮಚ ಸತ್ನ ನೋಕೊಂಡ್ಬೀರಿ ಐ ನಸಿದಿ ಅವಾರ್ಪ ಅಂತ ಲೈತ್ರಿ ಐ ನಿಂಥವು ಒಯ್ರೇನು ಹೇಕೋ ನುಂಗೆ ಐ ಎಂ ನುಂಗಾಯ್ರಿ ನಂಗ್ದಿ ಮಸಿದ ಹರೌದ್ರ ಫಜಬಿ
1: ಅದುಗ ಐದಿ
0: ಫಜಬಿ
1: ಐದಿ ಇಪಾಂಗ್ ಗಾಯ್ನರವ ಉಚೇಕ್ ಒಯ್ ಹೋರಿ ನಂಗ್ದಿ ಮಸಿದ ಹರೌರಬ ನತ್ರೋ
0: ಫಜಬಿ
1: ಐ ಎಂ ನುಂಗಾಯ್ರಿ ನಂಗ್ ಮತಿಕ್ ಜಾಬ ಅಫಬ ಮಿ ಎಮ ಸೋಯ್ದನ ಒಯ್ರಕನಿ ಹೈಬ ಐ ಖಂಗಿ ನಂಗೆ ನುಂಗ್ಸಿಬಗಿ ಮಂಗಾಲ್ ಚಾವ ಒಯ್ಸನು ಐದಿ ಯುಮ್ದಗಿ
0: ಥೊರಕ್ಲಬನಿ
1: ಲೋಕ್ತಾಕ್ ಇಮಾನ ಐಬು ಕೌರಿ
0: ಫಜಬಿ
1: ಇಮಾಗಿ ಇರೋಲ್ ನುಂಗ್ದ ಮಹಾಕಿ ಮತಂ ಪಾಕ್ದ ಐ ಪೊಥಾ ಜರುರಕಿ ಮಸಿನ ನಂಗೆ ನುಂಗ್ಸಿಬಬು ಕೌಥೋಕ್ಪ ಗಂಬ್ರ ಯೇಂಗುರಕಿ ಐ ಚಲೆ
0: ಫಜಬಿ ಚಕ್ಕಿನು ನಾಯ್ಕೋ ಅಯ್ಯೋ ತಾಕೋ ಫಜಬಿ
2: ಕೈದೌರಗೇನೆ ಮಾಲೆ
3: ಕೈದೌರಗೆ ಇಬುವ ನಂಬು ನಮಂಗ ಕರಿ ಉರಗೆ ನಂಗು
0: ಮಾ ಪಾಬು ಐ ಕಸು ತೋಗ್ದೆ ಮಂಗಾಕ್ ನಗೆ ತೋಬ ಜಾನೆ
2: ತುಮ್ಥರೋ ತುಮ್ಥರೋ ನೋಯ್ ಮತುಂಗ್ ಒಯ್ರೆ ತುಮ್ಥರೋ ಕೋ
3: ಸೇ ಸೇ ತುಮು ತುಮು ಇಮಾ ಹರಿ ನಾಮ್ ಸೋಂಬಿಗೆ
0: ಫಜಬಿ

0: आकाशवाणी इम्फाल नोलिनी देवीना पाव पजरी अहनबद मधु इब पाव इम्फाल खुए जिला की लमसांग केंद्र की मनुक जन अखाम सलाम अमदी मकदंग थोंग मुख्यमंत्री युमनाम खेमसाना मियाम खुशी नखरे एनसीसी एकता कप लिसिंगनी कुंतरुक मसीदगी इम्फाल दा होखरे इलेक्शन कमीशन ऑफ इंडिया ना राज्य तरह की राज्यसभा सीट कुनमरी की मिखल जून तरह निपानद पांथोनब लौथोखरे प्रधानमंत्री नरेंद्र मोदी का साइप्रस की राष्ट्रपति निकोस क्रिस्टोदुलिटिस कंगसी न्यू दिल्ली तक वारी साना कनी इम्फाल हुए जिला की लमसांग केंद्र की मनुक जन अखाम सलाम अमदी मकदंग थोंग मुख्यमंत्री युमनाम खेमसाना मियाम खुशी नखरे राज्य की पब्लिक वर्क्स डिपार्टमेंट सिंधुन पांथोकिबा थौरम अदुदा केंद्र से की एमएलए सोरोक हाइबम राजेन छु सरुक याखी ngasi asi malem gi biodiversity numit ni kumchi sahi ki hiramna acting locally for global impact haibasini numit asi ka mari lenana bhopal da state biodiversity board ne sindona pangtho ki bethoram da saruk ya ki ba kendra gi environment forest and climate change mantri bhopendra yadav na hai biodiversity phagat han bade khoi isa isa su asu ba thodang lomina ka tabani numit asi ka mari lenana mukhyamantri yumnam khemsa na su manipur gi miyam da yaipa paujel pd महाकी पाउजेल दा श्री खेमसा नहाय लाकतरी पतुंगी मिरोल ना मसा मऊ फन लैन बगीतम एकोय पुन्न होत नमिनसी नेशनल हाईवे कुंथा तरेत इम्फाल जिरी पमलम बिदा नोंगमद तंगाय फदन चंगब पोलम सिंग पुब गाडी साम कुंथ्रा गनसे यो सिक्युरिटी के अकन बेचक शिल थौरां कलुनेना जिरी बम तक इम्फाल तम न थोरकरे एकु गि जिरी पम पाउमी ngathem bisochina पुलिस की पाउ पलेतन हाय गाडी सिंग अदुगी मनुंग दा एलपीजी पुब गाडी तरेत पेट्रोल कुनी पान डीजल कुनमति यावना अतै पोलम सिंह पुब गाड़ी सिंह यावरी एनसीसी एकता कप दिसिंगनी कुंतरु मसीदगी इम्फाल दा होखरे एनसीसी ग्रुप हेड क्वार्टर्स इम्फाल ने सिंधुने इम्फाल की लमलोंग थोंगकोंग दा लेबा आर्टिफिशियल टफ ग्राउंड दा गृह मंत्री गोविंदास कोंथोक जमना थोरम अजो होदोकी थोरम दुते सरुक यारतुन श्री गोविंदास दा हाय मालेन थाकी मसान सिंह दा सु मणिपुर गी सानरोय सिंह ना तकमान कया लौरुकतुना लेबा गसगी मिंगचत पुरकली मागना हाय प्रधानमंत्री नरेंद्र मोदी की लुचिंग मखाता हौदोखिबा खेलो इंडिया अमदि फिट इंडिया ना लेबाग असगी सानरोय सिंगदा अचौब इथिल पीडी मागना हाय
1: I sincerely congratulate NCC Group Headquarter Imphal for organizing this meaningful initiative. NCC has always stood for courage, character, leadership and the national service with a spirit of nationalism in the mindset of the next gen. Manipur has always been the sporting pride of India and I am confident that many future champions are present here today. I also appreciate the efforts of all NCC cadet organizers, coaches and volunteers and also the cultural performers who are the homegrown from the NCC group. Who made this event possible? Let this ECTA Cup become a lasting platform for unity, discipline, and youth empowerment.
0: थौरम दुदे एनसीसी इम्फाल की ग्रुप कमांडर ब्रिगेडियर विक्रांत कुलकर्णी अमसुंग यूथ अफेयर्स एंड स्पोर्ट्स की डायरेक्टर मयेक मुंभेटो सुरुक याखी बीजेपी लुचिंग श्री रंजित कुमार दास असम विधानसभा की तरह तरुक सुबह अध्यक्ष ओइन खनखरे लोकसभा अध्यक्ष ओम बिरला ने श्री रंजित कुमार बो असम विधानसभा की अध्यक्ष ओइन अमुक हन खलकपद नुंगाइब फोंदोरकली सोशल मीडिया दे थागत वारोल अमद श्री बिरला नहाय रंजित कुमार दास राजनीति की लमद ममुतान खंगब अमदी मियाम की थबक थौरम सिंह दा मांगजिल थाना यावरपना विधानसभा की थबक थौरम सिंह दा हेना कोमांग सौसिल हलकनी ताबिरिब पावसी आकाशवाणी इम्फाल दगिनी राज्य तरह की राज्यसभा सीट कुनमरी की मिखल जून तरह निपान पांथोलगनी है इलेक्शन कमीशन ऑफ इंडिया ईसीआई ने लौथोखरे ईसीआई ने थोप चेरोल मिखल अजी की नोटिफिकेशन जून थोकनी मीरब से पिछनबगी अरब जून निपानी स्क्रूटिनी जून मापन पांथोकनी मीरब से लौथोपगी अरब जून तरामथोनी मिखल जून तरह निपान पाथोलगा भोट मसिंग थीगनी मथंग थाद मतम लोयगदब राज्यसभा सदस्य सिंह की मनुंग दा हाना की प्रधानमंत्री एच डी देवेगौड़ा केंद्र की मंत्री जोस कुरियन अमसुंग रबनीत सिंह यावरी ರಾಜ್ಯ ಸಭಾ ಸೀಟ್ಚಿಂಗ್ ಅದುದಿ ಆಂಧ್ರ ಪ್ರದೇಶ ಗುಜರಾತ್ ಮತ್ತು ಕರ್ನಾಟಕ ಸೀಟ್ ಮರಿ ಮರಿ ರಾಜಸ್ಥಾನ ಮತ್ತು ಮಧ್ಯಪ್ರದೇಶ ಸೀಟ್ ಅಹುಂ ಅಹುಂ ಜಾರ್ಖಂಡ್ಗೆ ಅನಿ ಮಣಿಪುರ ಮೇಘಾಲಯ ಅರುಣಾಚಲ್ ಮತ್ತು ಮಿಜೋರಾಂ ಬಿನ ಸೀಟ್ ಅಮಮಂನಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಗ ಸೈಪ್ರಸ್ಗೆ ರಾಷ್ಟ್ರಪತಿ ನಿಕೋಸ್ ಕ್ರಿಸ್ಟೋಡುಲಿಡಿಸ್ಗಂಗಸಿ ನ್ಯೂ ಡೆಲ್ಲಿದ ವರಿ ಸಾನಗನಿ ವರಿ ಸಾನಬ ಅದುದ ಲಲೋಲ್ ಇತಿಕ್ ಶಿಕ್ಷಾ ಟೆಕ್ನೋಲೋಜಿ ಮಾಕ್ಸೆಲ್ ಯಾವನ ತೊಗಾನ್ ತೊಗಾನ್ಬ ವಾಫಂಸಿಂಗ್ ಖನಗನಿ ಅಮಚೂ ತೊಗಾನ್ ತೊಗಾನ್ಬ ಹಿರಂಸಿಂಗ್ದ ಯಾನಸಿ ಕಯಾಸು ಸಹಿ ತೊಗರಬ ಯಾಯ್ ಶ್ರೀ ನಿಕೋಸ್ಗ ರಾಷ್ಟ್ರಪತಿ ದ್ರೌಪದಿ ಮುರ್ಮುಗ ಗಸಿ ನುಂತಿಲ್ ರಾಷ್ಟ್ರಪತಿ ಭವನದ ಉನಗನಿ ಮಹಾಕ್ ಮರಾಂಗ್ ನ್ಯೂ ಡೆಲ್ಲಿದ ತೊಂಗಲಕ್ಕಿಬನಿ ಇಂಡಿಯಾ ಮೆಟೋಲಾಜಿಕಲ್ ಡಿಪಾರ್ಟ್ಮೆಂಟ್ ನಂಗಸಿ ಉತ್ತರ ಪ್ರದೇಶ ಮಧ್ಯಪ್ರದೇಶ ಮತ್ತು ವಿದರ್ಭ ಲಂದಮದ ಕಾಹಿನ ಸಾಬ ಫಿಬಂ ಮಯೋಕ್ನರಬ ಯಾಯ್ ಹಾಯ್ನ ರೆಡ್ ಅಲರ್ಟ್ ಲೌಥೋಕ್ರೆ ಉತ್ತರ ಪ್ರದೇಶದ ಹೌಕಿಬ ನುಮಿತ್ ಮಂಗಾನಿ ಅಸಿದ ಕಾಹಿನ ಸಾಬ ಫಿಬಂ ಮಯೋಕ್ನತುನ ಲಾಕ್ಲಿ ಬಂದಾ ಜಿಲ್ಲಾದ ಸೆಲ್ಸಿಯಸ್ ಡಿಗ್ರಿ ನಿಭುತ್ತರೆ ದಶಮಿಕ್ ತರುಕ್ ಯೋಗದುನ ಲೇಬಾಗ್ ಅಸಿಗೆ ಖ್ವಾಡಿಗೆ ಸಾಬ ಜಿಲ್ಲಾ ಒಯ್ಕಿ ಪ್ರಯಾಗ್ರಾಜ್ದ ಸೆಲ್ಸಿಯಸ್ ಡಿಗ್ರಿ ನಿಭುತ್ತರು ದಶಮಿಕ್ ತರು ವಾರಾಣಸಿದ ಸೆಲ್ಸಿಯಸ್ ಡಿಗ್ರಿ ನಿಫುಮಂಗ ಯೋಗ್ನ ಸಾಕಿ ಅಮರಂದ ಅವಾಂಗ್ ನುಪುಕ್ ಲಮ್ದಂ ಯಾವನ ಅಂಡಮಾನ್ ಎನ್ ನಿಕೋಬಾರ್ ಐಲೆಂಡ್ ಕೇರಳಂ ಮಾಹೆ ಅಮಸುಂ ಕರ್ನಾಟಕದ ಹಯಂಗ್ ಅಕನ್ಪ ನೋಂಗ್ಸುಗನಿ ಹೈರಿ ಕೇಂದ್ರಗೆ ರೈಲ್ ಮಂತ್ರಿ ಅಶಿನಿ ವೈಷ್ಣೋ ನುಮಿತ್ ನಿನೆಗೆ ಖೊಂಚೆಟ್ಟಂಗಸಿ ರಾಜಸ್ಥಾನ್ಗೆ ಜೈಪುರ ತುಂಗನಿ ಮಂತ್ರಿ ನಂಗಸಿ ಜೋಧ್ಪುರದಗಿ ಡೆಲ್ಲಿ ತಮ್ನ ಸೇನ್ಗದವ ವಂದೇ ಭಾರತ್ ಎಕ್ಸ್ಪ್ರೆಸ್ಗೆ ಬೋಗಿ ಕುನ್ ಯಾವ ರೇಲ್ಗಾಡಿ ಲಂಥಾಗನಿ ಮಂತ್ರಿನ ಸಬರ್ಮತಿದಗಿ ಜೈಸೆಲ್ ಮಾರ್ಫಾವ ಸೇನ್ಗದವ ಜೋಧ್ಪುರ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ರೇಲ್ಗಾಡಿಸು ಲಂಥಾಗನಿ ಮಂತ್ರಿನ ತೊಗಾನ್ ತೊಗಾನ್ಬ ರೈಲ್ವೆ ಪ್ರೊಜೆಕ್ಟ್ ಕಯಾಸು ಸಂಗಾಗನಿ ಮಂತ್ರಿನ ಹಯಂಗ್ ಜೈಪುರ ಪಂಕ್ತೊಕ್ಕದವ ರೋಸ್ಗಾರ್ಡ್ ಮೇಳದಸು ಸರುಕ್ ಯಾಗನಿ ಮೇಳ ಅಸಿದ ಕೇಂದ್ರ ಸರ್ಕಾರಗೆ ತೊಗಾನ್ ತೊಗಾನ್ಬ ವಿಭಾಗಸಿಂಗಿ ನೌನ ಥವಕ್ ಕಲ್ಲಬ ಮಿಯೋಚಿಂಗ್ದ ಅಪಾಯಿಂಟ್ಮೆಂಟ್ ಲೆಟರ್ಸಿಂಗ್ಸು ಎಂಟೊಕ್ಕನಿ ಅರ್ಜಿಗರ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ದ ನುಪಿ ಮಹಿರೋಯ್ ಅಮ ಇಜತ್ ಮಾಂಗಲಬ ಮತ್ತುಂಗ್ದ ಹಾರ್ಟ್ ಕಿಬಗಿ ವಾಥೋ ನಿಂತಿನ ತಿಗಟ್ಹನ್ನಬ ಕೋಲ್ಕತಾ ಹೈಕೋರ್ಟ್ನ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಮ ಸೇಮ್ಲೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಈಸ್ಟರ್ನ್ ಜೋನ್ಗೆ ಜಾಯಿಂಟ್ ಡಿರೆಕ್ಟರ್ನ ಲುಚಿಂಗ್ಬ ಮಿಯೋ ಇಹುಮ್ನ ಸಾಬ ಮ್ಯೂಟ್ ಕಂಬು ಅಮನ ತೌದು ಅದು ನಿಂತಿನ ತಿಗಟ್ಹಲ್ಲಗನಿ ಮಸಿಗಿ ರಿಪೋರ್ಟ್ ಮತಂಗ್ತಾಗಿ ಕುನ್ಮಂಗ ಪಾವುದ ಪಿಖಲಕ್ನಬ ಕೋರ್ಟ್ನ ಖಂಗನ್ಕ್ರೆ ಇಮುಂಗ್ ಮನುಗಿ ಮಿಯೋಯ್ಸಿಂಗ್ನ ತೌದು ಅದು ನಿಂತಿನ ತಿಗಟ್ಪಿನಬ ಕಯಾರಕ್ ಹನ್ನ ಹೈಜರಕ್ಪದಗಿ ಕೋರ್ಟ್ನ ವಾಡೆಬಸಿ ಲೌಕಿಬನಿ ತೌದು ಅದುಗ ಮರಿ ಲೈನನ ಅಚುಂಬ ಲಂಗ್ಲಾ ಲಂಗ್ಜಿನ್ ಕಯಾ ನಂಸಿಂದುನ ಅಮದಿ ನಾಥೈದುನ ತಂಬಿರೆ ಹಾಯ್ನ ಲೈಕಿದಬಿ ಮಹಿರೋಯ್ ಅದುಗಿ ಇಮುಂಗ್ ಮನುಗ್ಸಿಂಗ್ನ ಕೋರ್ಟ್ ವಕಲಕ್ಕಿಬನಿ ಭಾರತ್ ಮತ್ತು ಈಜಿಪ್ಟ್ ಲೈಬಾಕ್ ಅನಿನ ಟೆರೋರಿಸಂ ತೆಂಗ್ನಬದ ತೆಂಗ್ಬಂಗ್ ಪಿನನಬ ಅಮತ ಒಯ್ನ ವರೆಪ್ ಲೌಮಿನಕ್ರೆ ಟೆರೋರಿಸಂ ತೆಂಗ್ನಬಗಿ ಮತಾಂಗ್ದ ನ್ಯೂ ಡೆಲ್ಲಿದ ಗರಂಗ್ ಪಂಗ್ತೋಕಿಬ ಜಾಯಿಂಟ್ ವರ್ಕಿಂಗ್ ಗ್ರೂಪ್ಗೆ ಮಂಗಾಸುಬ ಮಿಫಂನ ವರೆಪದು ಲೌಕಿಬನಿ ಹೌಕಿಬ ಸಹಿಗೆ ಏಪ್ರಿಲ್ ಥಾದ ಜಮ್ಮು ಕಾಶ್ಮೀರ್ಗೆ ಪಹಲ್ಗಾಮ್ದ ಟೆರೋರಿಸಂಗ್ನ ಸತರಕಿಬ ಅಟೆಕ್ದ ಮಿಯೋಯ್ ಕಯಾ ಹಾಟ್ಕಿಬಗಿ ಥೌವೊಂಗ್ ಅದುಬು ಲೈಬಾಕ್ ಅನಿನ ಕನ್ನ ನಿಂದಾ ತೌಕಿ ಟೆರೋರಿಸಂ ತೆಂಗ್ನಬದ ಭಾರತ್ನ ಲೌಕೊಲಕ್ಪ ಥವಕ್ ಥೌರಂಗ್ ಕುದಿಮಗ್ದ ಈಜಿಪ್ಟ್ನ ಪಾಂಗ್ಬ ಯಾವ ಮತೆಂಗ್ ಪಾಂಗನಿ ಹಾಯ್ನ ಥಾಜಬ ಪೀಕಿ ಲೈಬಾಕ್ ಅನಿನ ಟೆರೋರಿಸಂ ತೆಂಗ್ನಬ ಯಾವನ ತೊಗಾನ್ ತೊಗಾನ್ಬ ಥವಕ್ ಥೌರಂಸಿಂಗ್ದ ತೆಂಗ್ಬಾಂಗ್ ಪಿನ್ನನಬಗೆ ವಾಫಂಸು ಮಿಫಂ ಅದುದ ಕುಪ್ನ ಕನ್ನಕಿ ಉಖ್ರುಲ್ ಜಿಲ್ಲಾಗಿ ಯೂತ್ ಅಫೇರ್ಸ್ ಅಂಡ್ ಸ್ಪೋರ್ಟ್ಸ್ ಆಫೀಸರ್ನ ಸಿಂಧುನ ಸಹಿ ಅಸಿಗೆ ಪ್ರಿ ಸುಬ್ರತೋ ಮುಖರ್ಜಿ ಫುಟ್ಬಾಲ್ ಟೋರ್ನಮೆಂಟ್ ಮತಂಗ್ತಾಗಿ ಅನಿದಗಿ ಹೌರಗನಿ ದೇಶಗೆ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಹುಂಡುಂಗ್ದ ಪಂಕ್ತೊಕ್ಕದವ ಟೋರ್ನಮೆಂಟ್ ಅಸಿ ಜೂನ್ ಮರಿ ಪಾವು ಸತಗನಿ ಟೋರ್ನಮೆಂಟ್ ಅಸಿದ ಸಹಿ ತರಮಂಗ ಅಮದಿ ಸಹಿ ತರತರೆಟ್ ಮಖಾಗಿ ಸಾನರೋಯ್ಸಿಂಗ್ನ ಸರುಗ ಯಾಗನಿ ಟೀಮ್ ಅಮದಿ ಸಾನರೋಯ್ಸಿಂಗ್ನ ಆನ್ಲೈನ್ ಪೋರ್ಟಲ್ www.subrotomukherjee.com

0: www.sbs.com.in ဒါရဂျစ်စတာတော့ဝယ်ရကနေနမိတ်မင်္ဂလာစတကတဘာမဏိပူအပလစ်မန့်စင်တာအန်နက်စနယူဘကိုအော်ပရေတစ်ဆိုဆိုက်တီနစင်ဒိုနာအင်ဖာလ်ကီမပလ်ကန်ဇေပုန်တစတကတဘာဒီဗိုင်ဘယ်အော့ဖ်အင်ဒီဂျီနပ်စ်ဂမ်စ်ရင်းလစ်စင်ငနီကွန်တရုငရန်ဒကီဟုတ်ခရေရင်းလစ်စင်ငနီကွန်တရုအစီဒမဏိပူကီတဝန်တဝန်ဘယေလုံမဆာနာသန့်တာအရမ်ဘိုင်မုကနာကန်ဇေယူဘီလကွိနစင်ဘမဆာနာကယဥတ်ကနီIndian Premier League cricket angasi Sunrisers Hyderabad ka Royal Challengers Bangalore ka Hyderabad ta thengna gani match asi nimidang pung tarit makai ta ki hou gani aru bita maru iba pau mukhana Imphal khwe jila ki lamsang kendra gi manuk chana leiba akham salam amadi mak rang thong ngasi Mukhya Mantri Imran Khan sa na miyam da khusi na khre NCC ekta kap lisingani kutaru ngasi da ki Imphal da hou khre Election Commission of India na Rajya Tara ki Rajya Sabha chit kunmari ki mikal jun tara nipanda pangthok na balauk thokre. Amishung, Pradhan Mantri Narendra Modi ga Cyprus ki Rashtrapati Nikos Christodoulidis ka ngasi New Delhi ta Odisha na gani. Paulo chare.
1: Tharum Sanduk Jaribasi Agasbani Imphal dagini. Khangan jaba. आकाशवाणी इम्फाल की म्यूजिक ऑडिशन की दमक ऑनलाइन की खुतांग दा फोन थाजिन कीवा सिंह दा खंगंजरी मदुदी बी दगी बी हाई ग्रेड का ननब की ऑडिशन लागलीबा जुन की तांग निपान दगी हौजरगनी लागलीबा मे की तांग कुन मंगा दगी मे की कुमार फन फाव की मनुंग दा इंडियन म्यूजिक सेक्शन दगी आयु की पुंग तरा माथुई दगी नुंगतिल की पुंग मरी फाव की मनुंग दा एडमिट कार्ड लवीरनब खंगंजरी ಖಂಗನ್ ಜಬಲೋಯ್ಚರಿ ಆಕಾಶವಾಣಿ ಇಂಫಾಲ್ ಔಜಿಕ್ ಸಂದೋಕ್ಚರಿ ಎನ್ ಸಿ ಆರ್ ಟಿ ಗಿ ತಿಂಗ್ವಾಂಗಲೋಯ್ನ ಸಂದೋಕ್ಚಬ ಥೌರಂ ಉಮಂ

ಬಗು ಹಬ್ಬಿರೇನಕ ಪಾರಿ ಮೋನು ಬಾಂಗಲಂ ಜೇಂತಾನ ಹಲವತಿ ಕೇ ಕೇ ಮರಾಮೈ ಪಾಕ್ ಮ್ಯಾನ ಕುಮ್ಹೈ.

0: ಜೇಲರ್ ಸಿಂಗ್ ದ
1: ತಬಿರಿಬ ಪಾವಸಿ ಆಕಾಶವಾಣಿ ಇಂಫಾಲ್ದಗಿನಿ. ಮಣಿಪುರ ಹೌಜಮಕಿ ಒಯ್ನ ಚಾಕ್ ಥೋಗ್ನಬ ಗ್ಯಾಸ್ ಎಲ್ ಪಿ ಜಿ ಅವಾರ್ಡ್ ಪೆಲೈತಿ ಹರಿ ಐ ಒ ಸಿ ಎಲ್ ಇಂಫಾಲ್ ಡಿವಿಜನಲ್ ಆಫೀಸ್ಗೆ ಡಿವಿಜನಲ್ ರಿಟೇಲ್ ಸೇಲ್ಸ್ ಹೆಡ್ ಕಮ್ ಸ್ಟೇಟ್ ಲೆವೆಲ್ ಕೋಆರ್ಡಿನೇಟರ್ ಆರ್ ಕೆ ಮೋಹನ್ ಸಿಂಗ್ನ ಸಹಿ ತೊಗೊ ಚೇರೋಲ್ ಅಮದಾಯಿ ರಾಜ್ಯಸಿಗೆ ಎಲ್ ಪಿ ಜಿ ಕನ್ಸೂಮರ್ಸಿನ ಯಾರಿಬ ಮಕೈ ಡಿಜಿಟಲ್ ಬುಕಿಂಗ್ ತೊಗ ಮಿಪಾಯ್ದನ ಬುಕಿಂಗ್ ಹೆನ ತೊಕ್ಸಿನ್ಬ ಅಮದಿ ಪೈಸಿಂದುನ ತಂಬಗಿ ಥಬಕ್ ಯಾರಿಬ ಮಕೈ ತೌರೊಯ್ದಬನಿ. ಮಾಂಗ್ನಾಯಿ ಲಾನ ಬುಕಿಂಗ್ ತೊಗಿಬಸಿಂಗ್ ಕ್ಯಾನ್ಸಲ್ ಸಕ್ಕನಿ. ಚೇರೋಲ್ ಅದು ನಹಾಯ್ ಅಚುಂಬ ಕಸ್ಟಮರ್ಗಿದಮ್ಮಕ್ ಅಥನ್ಬ ಗ್ಯಾಸ್ ಫಂಗ್ನಬಗಿದಮ್ಮಕ್ ಗ್ಯಾಸ್ ಪೀಬ ಮತಂದ ಡಿಲಿವರಿ ಆಥೆಂಟಿಕ್ ಕೋಡ್ ರೆಜಿಸ್ಟರ್ ತೌರಬ ಮೊಬೈಲ್ ನಂಬರ್ ಸಿಂಗ್ದ ಲಾಕನಿ. ಕಸ್ಟಮರ್ ಸಿಂಗ್ನ ಅಥನ್ಬ ಗ್ಯಾಸ್ ಪಿರಪ ಮತಂದ ಮಕ್ಕಳಿಗೆ ಮೊಬೈಲ್ ಲಾಕ್ಪ ಒ ಟಿ ಪಿ ಪೀಗದಬನಿ. ಬೋಸೆಮ್ ಅಮಸುಂಗ್ ಕೋಸೆಮ್ ನಲುವ ಕುಂಸಿ ಸಹಿ ಕ್ಲಾಸ್ ಟೆನ್ ಅಮಸುಂಗ್ ಟ್ವೆಲ್ ಪರೀಕ್ಷಾ ಪಾಸ್ ತೋರುವ ಮಹಿರುಯಿಸಿಂದ ಮ್ಯಾರಿಜ್ ಸ್ಕಾಲರ್ಶಿಪ್ ಸ್ಕೀಮ್ ಫಾರ್ ಸ್ಟೂಡೆಂಟ್ಸ್ಗೆ ಮಖಾದ ಸ್ಕಾಲರ್ಶಿಪ್ ಪೀಗದೋರಿ. ರಾಜ್ಯಗೆ ಎಜುಕೇಶನ್ ಎಸ್ಕಿ ಡಿರೆಕ್ಟರ್ ನೊಕ್ಕ ಚೇರೋಲ ಮನಹಾಯ್ ಗ್ರೇಡ್ ಅಮಸುಂಗ್ ರೇಂಕಿ ಮತ್ತುಂಗಿನ ಸ್ಕಾಲರ್ಶಿಪ್ ಹಂಗದಬ ಮಹಿರುಯಿಸಿಂಗಿ ಲಿಸ್ಟ್ www.manipureducation.gov.in ಖಂಗ್ಬಯಾಗನಿ. ಸ್ಕಾಲರ್ಶಿಪ್ ಅಸಿ ಫಂಗ್ಲಗದಬ ಮಹಿರುಯಿಸಿಂಗ್ ಅಮದಿ ಕುಂಜಾ 2020 ರಿನುವಲ್ಗಿದಮ್ಮಕ್ www.scholarship.gov.in ಅಪ್ಲೈ ತೊಗೊಯಾಗನಿ. ಆನ್ಲೈನ್ಗೆ ಕುತಾಂಗ್ದ ರಿಜಿಸ್ಟ್ರೇಷನ್ ತೊಗಬ ಅರುವೆ ಮತಂ ಸಹಿ ಅಸಿಗೆ ಆಗಸ್ಟ್ 30 ಹೈರಿ. ಡಿಸ್ಟ್ರಿಕ್ ಅಡ್ಮಿನಿಸ್ಟ್ರೇಷನ್ ಜಿರಿಬಾಮ್ನ ಸಿಂಧುನ ನುಮಿನಿನಿ ಚತರಕ್ಬ ಜಿರಿಬಾಮ್ ಬುಕ್ ಫೇರ್ ಲಿಸಿಂಗನಿ ಕುಂತರುಕ್ ಮಸಿ ಲೋಯ್ಸಂಕ್ರೆ. ಜಿಲ್ಲಾ ಅಸಿಗೆ ಇಮಾ ಕೈಥೆಲ್ ಅಮದಿ ಪಿ ಡಬ್ಲ್ಯೂ ಡಿ ಗೆಸ್ಟ್ ಹೌಸ್ ಪಾಂಗ್ತೋಕಿಬ ಲೈರಿಕಿ ಮೇಳಾ ಅಸಿ ಮೈರುಯಿಸಿಂಗಿ ಲೈರಿಕ್ ತಂಬ ಅಮದಿ ಕೆರಿಯರ್ ಗೈಡೆನ್ಸ್ದ ಯುಂಫಂ ಒರಗ ಪಾಂಗ್ತೋಕ್ಪನಿ. ಮೇಳಾ ಅಸಿದ ಮೈರುಯಿಸಿಂಗ್ನ ಲಾಯಕ್ಪ ವಾರಿಲಿಬ ಅಮದಿ ದಿಬಿಟಿಂಗ್ ಕಂಪಿಟಿಷನ್ನಸಿಂಬ ಪಾಂಗ್ತೋಕಿ. ಮೇಳಾ ಅಸಿದ ಜಿರಿಬಾಮ್ಗಿದ ನತನ ಚಿಲ್ಚರ್ಡ್ಗಿ ಲೈರಿಕ್ ಸ್ಟೋಲ್ ಅಹುಂಸು ಹಾಂಕಿ. ಅಸ್ಸಾಂ ರೈಫಲ್ಸ್ನ ಅಸಿ ಅಮಸುಂಗ್ ಅರಂಗ್ ರಾಜ್ಯಸಿಗೆ ತೊಗಾನ್ ತೊಗಾಂಬ ಮಫಂಸಿಂಗ್ದ ಕಮ್ಯುನಿಟಿ ಔಟ್ರೀಚ್ ಪ್ರೋಗ್ರಾಮ್ಸಿಂಗ್ ಪಾಂಗ್ತೋಕ್ರೆ. ಅರಂಗ್ ಫೆರ್ಜೋಲ್ ಜಿಲ್ಲಾಗೆ ಥಾನ್ಲೋನ್ದ ಮಹಿರೋಯ್ ಅಮದಿ ನಾಸಿಂಗ್ ಯೌನ ಮಫಂ ಅದುಗಿ ಮಿಯೋಯ್ ಚನಿ ಹೆಮ್ಮನ ಚಕೊತ್ ಥೋರಾಂಗ್ ಅಮಸುಂಗ್ ಶಿಕ್ಷಾಗಿ ಮತಾಂಗ್ದ ವಫಂ ಕಯ ಖನಕಿ. ಅಸಿ ಚುರಚಾಂಪು ಜಿಲ್ಲಾಗೆ ಫೈಬೋಂಗ್ ಕುಲ್ದ ಲೈಬ ಹಿಲ್ ಅಕಾಡೆಮಿದ ಮಹಿರೋಯ್ಸಿಂಗ ವಾರಿ ಸಾನಬಗಿ ಥೋರಂ ಪಾಂಗ್ತೋಕಿ. ಮಸಿಗೆ ಸರುಕ್ ಅಮೊಯ್ನ ನ್ಯೂ ಕೈಥೇರ್ ಮಾಮಿದ ಲೈಬ ಅಸ್ಸಾಂ ರೈಫಲ್ಸ್ ಪಬ್ಲಿಕ್ ಸ್ಕೂಲ್ದ ಯೋಗಗಿ ಥೋರಂ ಪಾಂಗ್ತೋಕಿ. ಐಸ್ ಐ ವಿ ಏಚ್ಗೆ ಮತಾಂಗ್ದ ಸೆಲ್ಫ್ ಹೆಲ್ಪ್ ಗ್ರೂಪ್ಸಿಂಗ್ಬು ಹೇನ ಖಂಗನಬಗಿ ಪಾಂದಮ್ದ ನೋಮಯ್ಯಬ ಮ್ಯಾಂಬು ಭಾಪ್ ತಾನ್ಬಗಿ ಥೌರಮ ಮಂಗಸಿ. ಕಾಮ್ಜೋಂಗ್ ಜಿಲ್ಲಾಗೆ ಟಿ ಎನ್ ಜೆಡ್ ಎಲ್ ಹಾಲ್ದ ಪಾಂಗ್ತೋಕ್ರೆ. ಥೌರಮ ಅದು ಮಣಿಪುರ್ ಸ್ಟೇಟ್ ರೂರಲ್ ಲೈವ್ಲಿಹುಡ್ ಮಿಷನ್ ಕಾಮ್ಜೋಂಗ್ನ ಮಣಿಪುರ್ ಏಚ್ ಕಂಟ್ರೋಲ್ ಸೊಸೈಟಿಗ ಪುನ್ನ ಸಿನ್ಬನಿ. ಥೌರಮ ಅದುದ ಸೆಲ್ಫ್ ಹೆಲ್ಪ್ ಗ್ರೂಪ್ ಹುಂಬುದ್ರ ಮಂಗಾ ಹೇನ ಸರುಕ್ ಯಾಕಿ. ಮಸಿಗೆ ಮತಕ್ತ ಐಸ್ ಐ ವಿ ಟೆಸ್ಟ್ ತೌಬ ಅಮಸುಂಗ್ ಕೌನ್ಸಿಲಿಂಗ್ಗೆ ಥಬಕ್ಸು ಫಂಗನ್ಕಿ. ಪಾವ್ಗೆ ಮರಕ್ತನ ಬ್ರೇಕ್ ಅಮಮು.
2: ಲಾಕ್ಲಿವಾ ಆಗಸ್ಟ್ಗೆ ತಾಂಗ್ ಕುನ್ಮಾಥೋಯ್ ಕುನ್ನಿಥೋಯ್ ಅಮಸುಂಗ್ ಕುಲ್ಹುಂದೋಯ್ದ ಆನರಬಲ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾದ ಪಂದುನ ಲೈವ ಕೇಸ್ಗೆ ವಾರೋಯ್ಸಿನ್ ಪುರಕ್ನಬಗಿದಮಕ್ ಆನರಬಲ್ ಸುಪ್ರೀಂ ಕೋರ್ಟ್ನ ಅಖಂಡ ಲೋಕ್ ಅದಾಲತ್ ಸಮಾಧಾನ್ ಸಮಾರೋಹ 2026 ಸಿಂಜಗದವರಿ. ಲೋಕ್ ಅದಾಲತ್ ಅಸಿಗೆ ಮಾಂಗೋಯ್ನ ಲಾಕ್ಲಿವಾ ಮೇಗೆ ತಾಂಗ್ ಕುನ್ಗೆ ನಿಪಾಂದಗಿ ಹೌರಗ ಏದಿಯಾ ಸೆಂಟರ್ ಲಂಫೆಲ್ ಪಾಟ ಪ್ರಿ ಲೋಕ್ ಅದಾಲತ್ ಸಿಂಜಗದವರಿ. ಲೋಕ್ ಅದಾಲತ್ ಅಸಿಗೆ ಕಾನವಸಿಂಗ್ ಅದುದಿ ಥೂನ ವಾರೋಯ್ಸಿನ್ ಪುರಕ್ಪ ಸೇಲ್ ತಿಂಗ್ದಬ ನಾಕಲ್ ಅನಿಮಗ್ ಯಾನರಗ ವಾರೋಯ್ಸಿನ್ ಪುರಕ್ಪ ಅರೋಯ್ಬ ವಾರೆಬ್ ಒಯ್ಬ ಅಮಸುಂಗ್ ಅಕಕ್ನಬ ನಿಯೋಮ್ ಲೈತವ ಅಸಿನಿ. ಹಾಯಿರಿಬ ಅಖನಬ ಲೋಕ್ ಅದಾಲತ್ ಅಸಿದ ಮರಿ ಲೈನಬ ಮಿಯೋಯ್ ಸಿಂಗ್ನ ಥವಾಯ್ ಯಾವ್ನ ಯಾವಿದುನ ಆನರೇಬಲ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾದ ಪಂದುನ ಲೈರಿಬ ಅದೊಮ್ ಅದೊಮ್ಗೆ ಕೇಸ್ ಸಿಂಗ್ ಅಸಿಬು ಇಸಾಮಕ್ ಯಾವ್ಬ ನಟ್ರಗ ಆನ್ಲೈನ್ದ ಒಯ್ನ ಯಾವಿದುನ ವಾರೋಯ್ಸಿನ್ ಪುಬಿರಕ್ನಬ ಹೊನಬಿಯು. ಖಂಗನ್ಜರಿಬ ದ ಮೆಂಬರ್ ಸೆಕ್ರೆಟರಿ ಮಣಿಪುರ್ ಸ್ಟೇಟ್ ಲೀಗಲ್ ಸರ್ವಿಸಸ್ ಅಥಾರಿಟಿ.
1: ಆಕಾಶವಾಣಿ ಇಂಫಾಲ್ಗೆ ಪಾವು ತಾವಿರಿ. ಮಣಿಪುರ ಯೌನ ರಾಜ್ಯ ತರಾಗಿ ರಾಜ್ಯಸಭಾ ಸೀಟ್ ಕುನ್ಮರಿಗೆ ಮಿಖಲ್ ಜೂನ್ 19 ಪಾಂಗ್ತೋಲಗನಿ ಹೈನ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇಸಿಐನ ಲಾಕ್ತೋಕ್ರೆ. ಇಸಿಐನ ತೊಪ್ಪ ಚೆರೋಲ ಮದಾಯಿ ಮಿಖಲ್ಗೆ ನೋಟಿಫಿಕೇಶನ್ ಜೂನ್ 1 ತೋಕನಿ. ಮಿರೆಪ್ಸಿಯ ಪಿಸಂಬಿಗೆ ಅರೋಯ್ಬ ಮತಂನ ಜೂನ್ 9 ಸ್ಕ್ರೂಟಿನಿ ಜೂನ್ 9 ಪಾಂಗ್ತೋಕನಿ. ಅದುಗ ಮಿರೆಪ್ಸಿಯ ಲೋಕ್ತೋಪಗೆ ಅರೋಯ್ಬ ಮತಂನ ಜೂನ್ 13 ಬೋಟ್ ಜೂನ್ 19 ಥದಗನಿ. ಅದುಗ ನುಮಿತ್ ಅಸಿಮಕ್ತದ ಬೋಟ್ ಮಸಿಂಗ್ ಥೀಗನಿ. ಮಥಂಗ್ ಥಾದ ಮತಂ ಲೋರಗದಬ ರಾಜ್ಯಸಭಾ ಸದಸ್ಯಸಿಂಗಿ ಮನುಂಗ್ದ ಹಾನಗಿ ಪ್ರಧಾನ ಮಂತ್ರಿ ಐಸ್ ಡಿ ದೇವೇಗೌಡ, ಕೇಂದ್ರ ಗಮಟಿ ಮಂತ್ರಿ ಜೋಸ್ ಕುರಿಯನ್ ಅಮಸುಂಗ್ ಬರ್ನಿತ್ ಸಿಂಗ್ ಯಾವರಿ. ಮಿಖಲ್ ಪಾಂಗ್ತೋಕದಬ ರಾಜ್ಯಸಿಂಗ್ ಅದುದಿ ಆಂಧ್ರಪ್ರದೇಶ್, ಗುಜರಾತ್ ಅಮಸುಂಗ್ ಕರ್ನಾಟಕಿ ಸೀಟ್ 4, ರಾಜಸ್ಥಾನ್ ಅಮಸುಂಗ್ ಮಧ್ಯಪ್ರದೇಶ್ಗೆ ಸೀಟ್ 6, ಜಾರ್ಖಂಡ್ಗೆ 2, ಮಣಿಪುರ್ ಮೇಘಾಲಯ ಅರುಣಾಚಲ್ ಅಮಸುಂಗ್ ಮಿಜೋರಾಂಗೆ ಸೀಟ್ 1. ಹೌಜಿಕ್ ಸಾನಬಗಿ ಪಾವ್ ಖೈ ಖಾಂಗೇಮಂ ಜೇಮ್ಸ್ದಗಿ.
3: ಮಣಿಪುರ್
0: Manipur Veteran Cricket Association Asinduna Chathariba Ahum Suba Khomdram Ongbi Hizam Mema Devi Memorial T20 Manipur Veteran Cricket Tournament Lising Ani Kuntaruki Ngasi Sanakiba Match Da KCC Kongbana YPHUN Dalambungbu Wicket Taruk Ta Thoikre Kuntaruk Suba Arambam Somendra Ningsing Kumon League Kam Knockout Kendra Wise Open Kang Tournament Lising Ani Kuntaruki Ngasi Sanakiba Match Da KKCO Kaisamthong Kendra Na Bhagavati Wabagai Kendra Bu Panjil Taramari Taruk Ta Thoikre NCC Ekta Cup Under 17 Boys ki ngasi sanakiba match ta NCC Imphal Group na Pandam Football Foundation bu Panjil Anishino da thoikre. Manga suba MNCA Under 14 Boys One Day Trophy ki ngasi sanakiba quarter final match sing da PTRC Patsoi Part 4 na TCMDC Thongju Part 2 Pechu Lampakpu Run Chamaga Marfu Marida Sedo Thangmai Ban na VJD Method pu Run Kunda KSDO KSDO Kyamgaina YAC Thobal Laisang Thembu Run Chamga Tanam Panda Thoikre Manga Suba MNCA Women's Senior One Day Trophy Ki Ngasi Sanakiba League Match Ta AKSDOW Khangabokna TCMDCW Thongju Part 2 Pechu Lampakpu Run Maudani Thoida Thoikre PTCC Patsoi Part 3 Na Sinduna Sathariba Manga Suba State Level Intervillage Men's Open Football Tournament ki ngasi sanakiba match ta Haingang FC na Nambol FC bu Panjil Mapan Ahum da thoikre Atopa match amada Tos FC Lautang na TPYPA Tabungkhok bu Panjil Manga Sino da thoikre Rajesh
1: Thakachari James Aroibada Maroiba Pau Mukhyamantri Yumdang Khemchan Singh na Lamsang Kendra da Saba Akam Salam Amadi Maklangthong Asi Sangakre Mukhyamantri Nai Thazan Daba Khudimak Wari Sanaduna Khanaraga Loishinaba Honaminasi Bishnupur Amasung Churachampu Jilagi Tainaba Mapham Singh da Lou Singh Gi Thabak Thoram Singh Pangtopada Ngaksil Gi Thabak Paikhanaba Gi Matang da Ngasi Bishnupur Da Mipham Amam Pangtokre Acting Locally for Global Impact Haiba Hiramda Maleng Gi Biological Diversity Namit Ngasi Pangtokli Manipur Da Haujimaki Oina Chak Thongnaba Gas LPG Gi Award Pa Laiti Haina IOCL Imphal Divisional Office na Hairi Amasung Manipur Yauna Raja Taragi Raja Sabha Sit Kunmari Gi Mikal Jun Tara Nipan Da Pangthok Lagani Haina Election Commission of India Na Lautok Kre Pau Loi Jare
3: Tabiri Bosi Akashbani Imphal Degi Ni Ningsing Jabama Akashbani Imphal Gi Music Audition Gi Damak Online Gi Khutang Da Form Thazin Bikiba Sing Da Khanghanjari Madudi B dagi B high grade kanana bagi audition lakliba jun gi tang Nepal dagi haujagani aduga lakliba me gi tang kun ga manga dagi na kun ga mapan phawbagi manungda Indian music section dagi ayuki pung tara ma thoi dagi nungthil gi pung mari phawbagi manungda admit card lobirana ba ningsing jabaloi jari Akashbani Imphal haujik lobirase jayol sida Thoram Sibu Khomjinduna Lantok Piribi Seram Linthoi.

0: ꯑꯁꯨꯝꯅ ꯍꯥꯏꯗꯨꯅ ꯃꯌꯥꯝꯕꯗꯨ ꯄꯥꯏꯕ ꯍꯧꯔꯝꯈꯤꯔꯝꯃꯤ. ꯃꯈꯥꯗ ꯃꯅꯥꯎꯅꯨꯄꯥ ꯑꯗꯨꯅ ꯆꯠꯂꯝꯃꯤ. ꯃꯈꯥꯗ ꯆꯠꯄꯅꯤꯅ ꯀꯟꯅ ꯆꯠꯄꯁꯨ ꯉꯝꯂꯝꯗꯦ. ꯆꯤꯡ ꯂꯝꯕꯤꯅꯤꯅ ꯑꯀꯨꯠ ꯑꯇꯣꯡ ꯎꯔꯥ ꯎꯁꯥꯅ ꯆꯠꯄꯗ ꯃꯉꯝ ꯁꯥꯠꯂꯝꯈꯤꯔꯝꯗꯦ. ꯃꯌꯥꯝꯕꯗꯤ ꯃꯊꯛꯇ ꯄꯥꯏꯕꯅ ꯌꯥꯡꯅ ꯄꯥꯏꯔꯝꯃꯤ. ꯃꯅꯥꯎꯗ ꯂꯝꯕꯤ ꯑꯗꯨꯗ ꯑꯗꯨꯝ ꯂꯥꯛꯎ ꯍꯥꯏꯔꯝꯂꯒ ꯄꯥꯏꯈꯤꯔꯝꯃꯤ. ꯃꯅꯥꯎ ꯑꯗꯨꯁꯨ ꯂꯝꯕꯤ ꯑꯗꯨꯗ ꯋꯥꯅ ꯂꯥꯛꯂꯝꯃꯤ. ꯂꯝꯕꯤꯗ ꯎꯈꯥꯗ ꯑꯍꯤꯡ ꯀꯤꯅ ꯀꯤꯅ ꯂꯦꯛꯂꯝꯃꯤ. ꯆꯥꯛ ꯂꯥꯝꯂꯛꯂꯕꯗ ꯎꯍꯩ ꯍꯦꯛꯇꯨꯅ ꯆꯥꯔꯝꯃꯤ. ꯈꯧꯔꯥꯡꯂꯒ ꯂꯣꯛꯀꯤ ꯏꯁꯤꯡ ꯊꯛꯂꯝꯃꯤ. ꯎ ꯀꯥꯕꯗꯤ ꯍꯩꯇꯕꯅꯤꯅ ꯑꯋꯥꯡꯕꯗ ꯄꯥꯟꯕ ꯍꯩꯗꯤ ꯍꯦꯛꯄ ꯉꯝꯂꯝꯈꯤꯗꯦ. ꯑꯗꯨꯅ ꯎꯔꯥꯗ ꯃꯔꯤ ꯃꯔꯤ ꯌꯥꯟꯗꯨꯅ ꯄꯥꯟꯕ ꯍꯩꯔꯤꯠ ꯑꯊꯨꯝꯕ ꯑꯃꯨꯟꯕ ꯈꯟ ꯈꯟꯗꯨꯅ ꯍꯦꯛꯇꯨꯅ ꯆꯥꯔꯝꯃꯤ. ꯃꯇꯨꯡ ꯐꯪꯗꯕꯁꯨ ꯌꯥꯏ ꯍꯥꯏꯗꯨꯅ ꯍꯩꯔꯤꯠ ꯑꯃꯨꯟꯕ ꯉꯝꯕ ꯃꯈꯩ ꯍꯦꯛꯇꯨꯅ ꯐꯤꯗ ꯌꯣꯝꯗꯨꯅ ꯄꯨꯔꯛꯂꯝꯃꯤ. ꯆꯩꯁꯨ ꯑꯣꯏꯅ ꯆꯩ ꯑꯃ ꯃꯆꯤꯟ ꯇꯨꯝꯍꯟꯗꯨꯅ ꯁꯨꯗꯨꯅ ꯆꯠꯂꯝꯃꯤ. ꯑꯁꯨꯝ ꯂꯥꯛꯄꯗ ꯂꯝꯕꯤꯗ ꯇꯤꯜꯍꯥ ꯍꯥꯏꯕꯗꯤ ꯂꯥꯏ ꯑꯃꯅ ꯁꯥꯇꯨꯝ ꯍꯥꯏꯕꯗꯤ ꯁꯅꯥ ꯃꯇꯨꯝ ꯑꯆꯧꯕ ꯑꯃ ꯆꯤꯡꯗꯨꯅ ꯆꯠꯂꯝꯃꯤ. ꯂꯥꯏ ꯑꯗꯨꯅ ꯁꯅꯥ ꯃꯇꯨꯝ ꯑꯗꯨ ꯆꯤꯡꯕꯗ ꯐꯌꯥ ꯍꯦ ꯐꯌꯥ ꯍꯦ, ꯑꯩꯒꯤꯗꯃꯛꯅꯤ ꯑꯩꯒꯤꯗꯃꯛꯅꯤ ꯍꯥꯏꯗꯨꯅ ꯂꯥꯎ ꯂꯥꯎꯗꯨꯅ ꯆꯤꯡꯂꯝꯃꯤ. ꯃꯅꯥꯎꯅꯨꯄꯥ ꯑꯗꯨꯅ ꯂꯥꯏ ꯑꯗꯨꯒꯤ ꯁꯅꯥ ꯑꯗꯨ ꯌꯥꯝꯅ ꯄꯥꯝꯂꯝꯈꯤꯔꯝꯃꯤ. ꯁꯅꯥ ꯑꯁꯤ ꯂꯩꯔꯕꯗꯤ ꯌꯥꯝꯅ ꯅꯨꯡꯉꯥꯏ ꯌꯥꯏꯐꯕ ꯑꯆꯧꯕ ꯏꯅꯥ ꯈꯨꯟꯕ ꯃꯤ ꯑꯃ ꯁꯣꯏꯗꯅ ꯑꯣꯏꯒꯅꯤ ꯈꯪꯂꯝꯃꯤ. ꯃꯥꯅ ꯍꯪꯂꯝꯃꯤ, ꯇꯤꯜꯍꯥ, ꯅꯪꯅ ꯄꯨꯔꯤꯕꯗꯨ ꯀꯔꯤꯅꯣ? ꯂꯥꯏ ꯑꯗꯨꯅ ꯁꯅꯥ ꯃꯇꯨꯝꯅꯤ ꯍꯥꯏꯅ ꯈꯨꯝꯂꯛꯂꯝꯃꯤ. ꯎꯃꯪ ꯑꯁꯤꯗ ꯁꯅꯥꯗꯤ ꯀꯩꯗꯧꯅꯅꯤ ꯍꯪꯂꯝꯃꯤ. ꯃꯁꯤꯗꯤ ꯃꯒꯨꯟ ꯂꯩꯕ ꯁꯅꯥꯅꯤ, ꯃꯁꯤ ꯂꯩꯔꯕꯗꯤ ꯑꯩꯅ ꯇꯧꯒꯦ ꯈꯟꯕ ꯄꯨꯝꯕ ꯇꯧꯕ ꯉꯝꯃꯤ, ꯑꯁꯨꯝꯅ ꯍꯥꯏꯔꯛꯂꯝꯃꯤ. ꯅꯪꯅ ꯃꯗꯨ ꯀꯗꯥꯏꯗ ꯄꯨꯒꯅꯤ?
1: ꯈꯔ ꯆꯠꯂꯒ ꯈꯨꯜ ꯑꯃ ꯂꯩꯔꯤ, ꯃꯗꯨꯗ ꯑꯩ ꯅꯤꯡꯊꯧ ꯑꯣꯏꯅ ꯄꯥꯜꯂꯨꯒꯗꯧꯔꯤꯅꯤ, ꯑꯗꯨꯒꯤꯗꯃꯛ ꯄꯨꯔꯤꯕꯅꯤ.
0: ꯂꯥꯏ ꯑꯁꯤ ꯃꯄꯥꯡꯒꯜ ꯌꯥꯝꯅ ꯀꯜꯂꯤ, ꯑꯗꯨꯒ ꯌꯥꯝꯅ ꯇꯝꯊꯤꯕꯁꯨ ꯃꯥꯜꯂꯤ, ꯑꯗꯨꯅ ꯀꯔꯤ ꯂꯧꯁꯤꯡ ꯇꯧꯗꯨꯅ ꯍꯥꯠꯁꯤꯒꯦ ꯈꯜꯂꯝꯃꯤ. ꯃꯥꯅ,
1: ꯇꯤꯜꯍꯥ, ꯅꯪ ꯋꯥꯗ꯭ꯔ?
0: ꯑꯁꯨꯝꯅ ꯍꯪꯂꯝꯃꯤ. ꯂꯥꯏ ꯑꯗꯨꯅ ꯋꯥꯏ ꯍꯥꯏꯔꯛꯂꯝꯃꯤ.
1: ꯑꯗꯨꯗꯒꯤ ꯑꯩ ꯑꯆꯥꯄꯣꯠ ꯌꯥꯎꯔꯤ, ꯉꯥꯏꯍꯥꯛ ꯄꯣꯊꯥꯁꯦ,
0: ꯑꯁꯨꯝꯅ ꯍꯥꯏꯗꯨꯅ ꯍꯩꯔꯤꯠ ꯑꯃꯨꯟꯕ ꯄꯨꯊꯣꯛꯇꯨꯅ ꯆꯥꯕ ꯍꯧꯃꯤꯟꯅꯔꯝꯃꯤ. ꯂꯥꯏ ꯑꯗꯨꯁꯨ ꯋꯥꯔꯛꯂꯕꯅꯤꯅ ꯆꯥꯅꯤꯡꯂꯝꯃꯤ.
1: ꯑꯩꯗꯤ ꯑꯩꯅ ꯆꯤꯡꯂꯤꯕ ꯁꯅꯥ ꯃꯇꯨꯝ ꯑꯁꯤ ꯊꯥꯗꯣꯛꯄ ꯌꯥꯗꯦ, ꯑꯩ ꯀꯔꯝꯅ ꯆꯥꯒꯅꯤ?
0: ꯑꯁꯨꯝꯅ ꯍꯥꯏꯔꯛꯂꯝꯃꯤ. ꯅꯨꯄꯥ ꯃꯆꯥ ꯑꯗꯨꯅ,
1: ꯑꯩ ꯅꯪꯒꯤ ꯅꯅꯥꯛꯇ ꯆꯪꯕꯗꯤ ꯀꯤ, ꯑꯗꯨꯅ ꯑꯩꯒꯤ ꯆꯦꯛꯁꯨꯁꯤꯡꯅ ꯅꯌꯥꯗ ꯏꯟꯕꯤꯒꯦ,
0: ꯑꯁꯨꯝꯅ ꯍꯥꯏꯗꯨꯅ ꯑꯃꯨꯟꯕ ꯐꯖꯕ ꯑꯃ ꯊꯤꯟꯗꯨꯅ ꯂꯥꯏꯒꯤ ꯃꯌꯥꯗ ꯏꯟꯕꯤꯔꯝꯃꯤ. ꯂꯥꯏ ꯑꯗꯨꯁꯨ ꯍꯥꯎꯅ ꯆꯥꯔꯝꯃꯤ. ꯃꯊꯪ ꯑꯃꯨꯛꯀ ꯏꯜꯂꯛꯎ, ꯑꯁꯨꯝꯅ ꯍꯥꯏꯔꯛꯂꯝꯃꯤ. ꯍꯟꯗꯛꯃꯨꯛꯇꯤ ꯑꯆꯧꯕ ꯑꯃ ꯈꯜꯂꯒ ꯃꯁꯤꯗꯤ ꯆꯥꯎꯏ, ꯅꯌꯥ ꯂꯥꯎꯅ ꯀꯥꯊꯣꯛꯎ ꯍꯥꯏꯔꯝꯃꯤ. ꯂꯥꯏ ꯑꯗꯨꯁꯨ ꯃꯌꯥ ꯂꯥꯎꯅ ꯀꯥꯈꯠꯂꯝꯃꯤ. ꯑꯗꯨꯗ ꯅꯨꯄꯥ ꯑꯗꯨꯅ ꯍꯩ ꯏꯟꯕꯗ ꯃꯥꯒꯤ ꯆꯩꯁꯨ ꯑꯗꯨꯅ ꯂꯥꯏ ꯑꯗꯨꯒꯤ ꯈꯅꯥꯎ ꯌꯧꯅ ꯀꯟꯅ ꯊꯤꯟꯖꯤꯟꯗꯨꯅ ꯂꯦꯡꯗꯨꯅ ꯂꯥꯏ ꯑꯗꯨ ꯍꯥꯠꯇꯣꯛꯂꯝꯃꯤ. ꯂꯥꯏ ꯑꯗꯨ ꯁꯤꯔꯦ. ꯃꯗꯨꯗꯒꯤ ꯃꯥꯅ ꯁꯅꯥ ꯃꯇꯨꯝ ꯅꯨꯄꯥ ꯑꯗꯨ ꯆꯤꯡꯗꯨꯅ ꯆꯠꯀꯦ ꯇꯧꯕꯗ ꯃꯆꯤ ꯂꯦꯡꯉꯝꯗꯦ.
1: ꯉꯁꯥꯏ ꯇꯤꯜꯍꯥꯅ ꯆꯤꯡꯕꯗꯗꯤ ꯏꯌꯥꯡ ꯌꯥꯡꯅ ꯆꯠꯂꯤ, ꯑꯗꯨꯒ ꯑꯩꯅ ꯆꯤꯡꯕꯗꯗꯤ ꯃꯆꯤ ꯂꯦꯡꯕ ꯐꯥꯎꯕ ꯉꯝꯗꯕꯁꯤꯕꯨ ꯀꯝꯗꯧꯕ ꯖꯥꯠꯅꯣ?
0: ꯉꯁꯥꯏ ꯃꯥꯅ ꯆꯤꯡꯕꯗ ꯐꯌꯥ ꯍꯦ ꯍꯥꯏꯗꯨꯅ ꯂꯥꯎ ꯂꯥꯎꯗꯨꯅ ꯆꯤꯡꯏ, ꯑꯗꯨꯅ ꯐꯌꯥ ꯍꯦ ꯐꯌꯥ ꯍꯦ ꯍꯥꯏꯗꯨꯅ ꯆꯤꯡꯕꯗ ꯁꯅꯥ ꯃꯇꯨꯝ ꯑꯗꯨ ꯏꯌꯥꯡ ꯌꯥꯡꯅ ꯆꯤꯡꯕ ꯌꯥꯔꯦ, ꯃꯁꯤꯗꯤ ꯑꯉꯛꯄꯅꯤ ꯈꯟꯗꯨꯅ ꯂꯝꯕꯤ ꯃꯇꯨꯡ ꯏꯟꯅ ꯂꯥꯛꯄꯗ ꯈꯨꯜ ꯑꯃ ꯌꯧꯔꯛꯂꯝꯃꯤ. ꯈꯨꯜ ꯑꯗꯨꯗ ꯂꯩꯕ ꯃꯤꯁꯤꯡꯅ ꯃꯥꯕꯨ ꯎꯕꯗ ꯌꯥꯝꯅ ꯀꯤꯅ ꯂꯨꯅ ꯇꯧꯗꯨꯅ ꯑꯣꯛꯂꯝꯃꯤ. ꯃꯥꯁꯨ ꯂꯥꯏ ꯑꯗꯨꯅ ꯍꯥꯏꯔꯝꯕ ꯅꯤꯡꯊꯧ ꯑꯣꯏꯔꯨꯗꯧꯅꯤ ꯍꯥꯏꯕꯗꯨ ꯅꯤꯡꯁꯤꯡꯂꯝꯃꯤ. ꯈꯨꯜ ꯑꯗꯨꯗ ꯃꯍꯥꯛ ꯌꯥꯝꯅ ꯅꯨꯡꯉꯥꯏ ꯌꯥꯏꯐꯅ ꯂꯩꯈꯤꯔꯝꯃꯤ. ꯃꯇꯝꯒꯤ ꯃꯇꯨꯡ ꯏꯟꯅ ꯅꯨꯄꯤ ꯊꯤꯗꯨꯅ ꯃꯆꯥ ꯄꯣꯛꯇꯨꯅ ꯃꯔꯜ ꯃꯊꯨꯝ ꯃꯇꯤꯛ ꯆꯥꯅ ꯍꯦꯟꯗꯣꯛ ꯊꯣꯏꯗꯣꯛꯅ ꯂꯩꯗꯨꯅ ꯄꯥꯜꯂꯝꯃꯤ. ꯑꯗꯨꯕꯨ ꯃꯥꯒꯤ ꯄꯣꯛꯃꯤꯟꯅꯕ ꯃꯌꯥꯝꯕ ꯑꯗꯨ ꯅꯤꯡꯁꯤꯡꯗꯨꯅ ꯑꯗꯨꯝ ꯂꯩꯔꯝꯃꯤ. ꯎꯆꯦꯛ ꯑꯣꯟꯈ꯭ꯔꯕ ꯃꯌꯥꯝꯕꯕꯨ ꯊꯤꯗꯨꯅ ꯃꯥꯒ ꯂꯩꯃꯤꯟꯅꯔꯒꯦ ꯈꯟꯗꯨꯅ ꯁꯥ ꯎꯆꯦꯛ ꯖꯤꯕ ꯄꯥꯟꯕ ꯄꯨꯝꯕ ꯀꯧꯗꯨꯅ ꯃꯥꯅ ꯑꯆꯧꯕ ꯀꯨꯝꯍꯩ ꯑꯃ ꯁꯤꯟꯗꯨꯅ ꯆꯥꯛ ꯀꯧꯗꯨꯅ ꯍꯔꯥꯎ ꯀꯨꯝꯍꯩ ꯄꯥꯡꯊꯣꯛꯂꯝꯃꯤ ꯃꯌꯥꯝꯕꯗꯤ ꯂꯥꯛꯈꯤꯔꯝꯗꯦ ꯃꯥꯅ ꯁꯥ ꯎꯆꯦꯛ ꯄꯨꯝꯕꯗ ꯍꯥꯏꯔꯝꯃꯤ ꯅꯈꯣꯏ ꯀꯅꯥ ꯑꯩꯒꯤ ꯏꯌꯥꯝꯕ ꯎꯆꯦꯛ ꯑꯣꯟꯈꯤꯕ ꯑꯗꯨ ꯊꯤꯕ ꯉꯝꯒꯗꯒꯦ ꯃꯥꯕꯨ ꯊꯤꯔꯨꯗꯨꯅ ꯑꯩꯒ ꯎꯅꯍꯜꯂꯕꯗꯤ ꯑꯩꯅ ꯃꯅꯥ ꯆꯥꯎꯅ ꯄꯤꯒꯅꯤ ꯑꯁꯨꯝꯅ ꯍꯥꯏꯔꯝꯃꯤ ꯃꯌꯥꯝ ꯄꯨꯝꯕ ꯑꯩ ꯊꯤꯒꯦ ꯍꯥꯏꯗꯨꯅ ꯆꯣꯡꯊꯣꯔꯛꯏ ꯅꯨꯄꯥ ꯑꯗꯨꯅ ꯀꯔꯝꯅ ꯊꯤꯒꯅꯤ ꯅꯈꯣꯏꯅ ꯃꯥꯕꯨ ꯃꯁꯛꯇꯤ ꯈꯪꯂꯣꯏ ꯍꯥꯏꯗꯨꯅ ꯍꯪꯕꯗ ꯃꯥꯒꯤ ꯄꯤꯔꯛꯄ ꯄꯥꯎꯈꯨꯝ ꯑꯗꯨ ꯃꯥꯅ ꯌꯥꯅꯤꯡꯈꯤꯔꯝꯗꯦ ꯃꯌꯥꯝꯗꯨꯒꯤ ꯃꯔꯛꯇ ꯕꯍꯨꯏ ꯀꯧꯕ ꯎꯆꯦꯛ ꯑꯃꯅ ꯍꯥꯏꯔꯛꯄꯗꯨꯗꯤ ꯌꯥꯅꯤꯡꯂꯝꯃꯤ ꯕꯍꯨꯏ ꯍꯥꯏꯕ ꯎꯆꯦꯛ ꯑꯁꯤ ꯁꯪꯂꯤ ꯁꯪꯂꯤ ꯇꯧꯕ ꯈꯨꯅꯨ ꯃꯈꯜ ꯑꯃꯅꯤ ꯊꯨꯝꯈꯣꯡ ꯃꯌꯥꯗ ꯌꯥꯝꯅ ꯂꯩꯒꯜꯂꯤ ꯂꯝ ꯈꯨꯅꯨꯗ ꯁꯪꯂꯤ ꯁꯪꯂꯤ ꯇꯧꯕ ꯃꯊꯥꯗ ꯈꯔ ꯍꯦꯟꯅ ꯁꯪꯕ ꯀꯥꯡꯂꯨꯞꯅꯤ ꯕꯍꯨꯏꯅ ꯍꯥꯏꯔꯛꯏ ꯑꯩꯅ ꯅꯪꯒꯤ ꯅꯌꯥꯝꯕꯗꯣ ꯐꯨꯜꯂꯣ ꯍꯣꯡꯂꯦꯟ ꯍꯣꯡꯂꯦꯟꯅ ꯅꯥꯎꯕꯦꯟ ꯆꯥꯛꯈꯣꯟ ꯑꯦꯖꯤꯂꯦꯟ ꯍꯣ ꯎꯆꯦꯛ ꯂꯥꯡꯃꯩꯗꯣꯡ ꯂꯥꯛꯑꯣ ꯂꯥꯛꯑꯣ ꯅꯪꯒꯤ ꯅꯅꯥꯎ ꯅꯨꯄꯥꯅ ꯑꯆꯧꯕ ꯀꯨꯝꯍꯩ ꯍꯔꯥꯎ ꯇꯧꯔꯤ ꯍꯥꯏꯅ ꯀꯧꯒꯅꯤ ꯃꯁꯤꯗꯒꯤ ꯕꯍꯨꯏꯅ ꯄꯥꯏꯈꯤꯗꯨꯅ ꯑꯋꯥꯡꯕ ꯆꯤꯡꯗꯣꯜꯗ ꯇꯣꯡꯗꯨꯅ ꯋꯥꯍꯩ ꯑꯗꯨ ꯍꯥꯏꯗꯨꯅ ꯍꯟꯅ ꯍꯟꯅ ꯀꯧꯔꯝꯃꯤ ꯎꯆꯦꯛ ꯂꯥꯡꯃꯩꯗꯣꯡ ꯇꯥꯗꯗꯨꯅ ꯂꯥꯛꯈꯤꯔꯝꯗꯦ ꯃꯊꯪ ꯆꯤꯡꯗꯣꯜꯗ ꯇꯣꯡꯗꯨꯅ ꯀꯧꯕꯁꯨ ꯇꯥꯈꯤꯔꯝꯗꯦ ꯌꯥꯝꯅ ꯆꯥꯎꯕ ꯑꯋꯥꯡꯕ ꯆꯤꯡꯗꯣꯜ ꯑꯃꯗ ꯄꯥꯏꯗꯨꯅ ꯃꯗꯨꯗꯒꯤ ꯀꯧꯕꯗ ꯃꯌꯥꯝꯕꯅ ꯑꯣꯟꯈꯤꯕ ꯎꯆꯦꯛ ꯂꯥꯡꯃꯩꯗꯣꯡ ꯑꯗꯨ ꯇꯥꯗꯨꯅ ꯄꯥꯏꯔꯛꯂꯝꯃꯤ ꯃꯅꯥꯎꯅꯨꯄꯥ ꯍꯤꯡꯂꯤ ꯌꯥꯝꯅ ꯅꯨꯡꯉꯥꯏ ꯌꯥꯏꯐꯕ ꯏꯅꯥꯛ ꯈꯨꯟꯕ ꯑꯣꯏꯗꯨꯅ ꯑꯆꯧꯕ ꯀꯨꯝꯍꯩ ꯁꯤꯜꯂꯤ ꯇꯥꯕꯗ ꯍꯔꯥꯎꯔꯝꯃꯤ ꯃꯅꯥꯎꯕꯨ ꯎꯅꯤꯡꯗꯨꯅ ꯕꯍꯨꯏꯒ ꯂꯣꯏꯅꯅ ꯂꯥꯛꯇꯨꯅ ꯃꯅꯥꯎꯒꯤ ꯁꯨꯃꯥꯡꯗ ꯇꯣꯡꯂꯝꯈꯤꯔꯝꯃꯤ ꯃꯆꯤꯟ ꯃꯅꯥꯎ ꯎꯅꯗꯨꯅ ꯀꯞꯃꯤꯟꯅꯔꯝꯃꯤ ꯑꯗꯨꯕꯨ ꯃꯌꯥꯝꯕꯅ ꯃꯥꯗꯤ ꯎꯆꯦꯛ ꯑꯣꯏꯕꯅꯤꯅ ꯃꯤꯒ ꯂꯩꯃꯤꯟꯅꯕꯗꯤ ꯌꯥꯗ꯭ꯔꯦ ꯎꯆꯦꯛꯀꯤ ꯂꯩꯐꯝꯗꯤ ꯎꯃꯪ ꯋꯥꯃꯪꯗꯅꯤ ꯑꯋꯥꯡꯕ ꯑꯇꯤꯌꯥꯗ ꯃꯅꯤꯡ ꯇꯝꯅ ꯄꯥꯏꯗꯨꯅ ꯁꯥꯟꯅꯕꯅꯤ ꯑꯗꯨꯕꯨ ꯅꯨꯡꯁꯤꯕ ꯃꯅꯥꯎꯅꯤꯅ ꯃꯇꯝ ꯄꯨꯝꯕꯗ ꯀꯥꯎꯗꯅꯕ ꯆꯍꯤ ꯈꯨꯗꯤꯡꯒꯤ ꯀꯨꯝꯍꯩ ꯇꯧꯕꯗ ꯌꯥꯎꯕ ꯂꯥꯛꯀꯅꯤ ꯍꯥꯏꯔꯝꯃꯤ ꯍꯧꯖꯤꯛ ꯐꯥꯎꯕ ꯃꯈꯣꯏꯅ ꯀꯨꯝꯍꯩ ꯇꯧꯕꯗ ꯎꯆꯦꯛ ꯂꯥꯡꯃꯩꯗꯣꯡꯒꯤ ꯃꯇꯨ ꯐꯖꯕ ꯀꯣꯛꯀꯤ ꯂꯩꯇꯦꯡ ꯑꯣꯏꯗꯨꯅ ꯁꯤꯖꯤꯟꯅꯔꯤꯕ ꯑꯁꯤ ꯃꯌꯥꯝꯕꯕꯨ ꯅꯤꯡꯁꯤꯡꯂꯤꯕꯅꯤ ꯃꯌꯥꯝꯕꯅꯁꯨ ꯀꯨꯝꯍꯩ ꯌꯥꯎꯔꯤꯕꯅꯤ ꯍꯥꯏꯗꯨꯅ ꯂꯧꯅꯩ ꯃꯊꯪꯗ ꯑꯃꯨꯛ ꯄꯥꯊꯣꯛꯆꯔꯤ ꯂꯨꯈ꯭ꯔꯥꯕꯤ ꯌꯨꯝꯐꯝ ꯃꯇꯝ ꯑꯃꯗ ꯌꯥꯝꯅ ꯃꯇꯤꯛ ꯃꯊꯧꯅꯥ ꯂꯩꯕ ꯅꯤꯡꯊꯧ ꯑꯃ ꯄꯥꯜꯂꯝꯃꯤ ꯃꯍꯥꯛꯄꯨ ꯂꯥꯏꯒꯤ ꯊꯧꯖꯥꯜ ꯐꯪꯂꯕ ꯅꯤꯡꯊꯧ ꯑꯃꯅꯤ ꯍꯥꯏꯗꯨꯅ ꯃꯍꯥꯛꯀꯤ ꯈꯨꯟꯖꯥꯁꯤꯡꯅ ꯈꯜꯂꯝꯃꯤ ꯃꯥꯒꯤ ꯈꯨꯟꯗ ꯑꯋꯥꯠꯄ ꯑꯃꯠꯇ ꯂꯩꯔꯝꯗꯦ ꯑꯋꯥꯕ ꯃꯁꯛ ꯈꯪꯂꯝꯗꯦ ꯑꯌꯨꯛ ꯅꯨꯡꯊꯤꯜ ꯅꯥꯏꯗꯨꯅ ꯄꯥꯈꯪ ꯂꯩꯁꯥꯕꯤꯁꯤꯡ ꯀꯨꯝꯍꯩ ꯇꯧꯗꯨꯅ ꯂꯩꯔꯝꯃꯤ ꯈꯨꯜ ꯑꯁꯤ ꯅꯨꯃꯤꯠ ꯇꯥꯈ꯭ꯔꯕꯁꯨ ꯅꯨꯃꯤꯗꯥꯡꯗ ꯑꯔꯪꯕ ꯃꯉꯥꯜ ꯑꯃ ꯊꯣꯛꯇꯨꯅ ꯄꯨꯡꯉꯥꯜ ꯉꯥꯜꯂꯝꯃꯤ ꯑꯗꯨꯅ ꯑꯃꯝꯕꯒꯤ ꯑꯋꯥꯕ ꯍꯥꯏꯕꯗꯨ ꯂꯩꯔꯝꯈꯤꯗꯦ ꯃꯁꯤꯒꯤ ꯃꯔꯨꯑꯣꯏꯕ ꯃꯔꯝꯗꯤ ꯅꯤꯡꯊꯧꯒꯤ ꯌꯨꯝꯒꯤ ꯈꯥꯡꯉꯕꯨ ꯑꯣꯏꯔꯤꯕ ꯎ ꯑꯁꯤ ꯂꯥꯏ ꯄꯥꯈꯪꯕꯅ ꯑꯣꯟꯕ ꯎ ꯑꯣꯏꯔꯝꯃꯤ ꯂꯥꯏ ꯄꯥꯈꯪꯕꯒꯤ ꯊꯧꯖꯥꯜꯅ ꯈꯨꯜ ꯑꯁꯤꯒ� ꯃꯤ ꯄꯨꯝꯕ ꯃꯇꯤꯛ ꯃꯌꯥꯏ ꯆꯦꯟꯕ ꯅꯨꯡꯉꯥꯏ ꯌꯥꯏꯐꯕ ꯉꯥꯛꯇ ꯑꯣꯏꯔꯝꯃꯤ ꯌꯨꯝꯊꯪꯅꯕ ꯈꯨꯜ ꯄꯨꯝꯕꯅ ꯅꯤꯡꯊꯧ ꯑꯁꯤꯕꯨ ꯀꯤꯅꯔꯝꯃꯤ ꯅꯤꯡꯊꯧ ꯑꯁꯤꯒꯤ ꯃꯆꯥꯅꯨꯄꯤ ꯑꯃ ꯊꯥꯖꯩ ꯌꯣꯟꯖꯕꯒꯤ ꯃꯇꯝ ꯑꯣꯏꯔꯛꯂꯝꯃꯤ ꯃꯆꯥꯅꯨꯄꯤ ꯑꯁꯤ ꯈꯨꯜꯂꯥꯅ ꯑꯇꯣꯞꯄ ꯈꯨꯜꯒꯤ ꯅꯤꯡꯊꯧ ꯃꯆꯥꯅꯨꯄꯥ ꯑꯃꯒ ꯅꯨꯡꯁꯤꯅꯔꯝꯃꯤ ꯑꯍꯜ ꯃꯁꯦꯜ ꯌꯥꯅꯗꯨꯅ ꯆꯠꯅꯕꯤ ꯃꯇꯨꯡ ꯏꯟꯅ ꯅꯨꯄꯥ ꯑꯁꯤ ꯆꯍꯤ ꯑꯅꯤ ꯅꯨꯄꯤ ꯃꯌꯨꯝꯗ ꯂꯩꯔꯝꯃꯤ ꯅꯤꯡꯊꯧ ꯃꯆꯥ ꯑꯁꯤꯅ ꯈꯨꯜ ꯑꯁꯤꯗ ꯌꯥꯝꯅ ꯅꯨꯡꯉꯥꯏ ꯌꯥꯏꯐꯕ ꯈꯨꯜ ꯑꯃ ꯑꯣꯏꯔꯛꯂꯤꯕꯒꯤ ꯃꯔꯝ ꯑꯁꯤ ꯀꯨꯞꯅ ꯊꯤꯔꯝꯃꯤ ꯃꯃꯩꯗ ꯅꯤꯡꯊꯧꯒꯤ ꯌꯨꯝꯗ ꯂꯩꯔꯤꯕ ꯈꯥꯡꯉꯕꯨ ꯑꯁꯤꯅꯅꯤ ꯍꯥꯏꯕꯁꯤ ꯈꯪꯂꯛꯂꯝꯃꯤ ꯃꯥꯒꯤ ꯆꯍꯤ ꯑꯅꯤ ꯌꯥꯎꯋꯣꯡ ꯏꯟꯕ ꯃꯇꯝ ꯂꯣꯏꯔꯗꯨꯅ ꯂꯨꯍꯣꯡꯕ ꯅꯨꯃꯤꯠ ꯂꯦꯞꯂꯝꯃꯤ ꯂꯨꯍꯣꯡꯕꯒꯤ ꯑꯋꯣꯡ ꯑꯋꯨꯟ ꯂꯥꯡꯕ ꯍꯧꯅꯔꯝꯃꯤ ನಿಂಥೌ ಮಜಾ ಅಸಿನ ಮಾಗಿ ನುಸಿನಜಬಿದ ಹೈರಮಿ
1: ನಂಗಿದಮ ಅವೋಂ ಅವನ್ ಅಮತ್ತ ಉಲ್ಹನ್ಗನು ಹಯೇಂ ಲೋಹೋಂಬ ಥಿಲಂದಾಯ್ದ ನಂಗಿ ಇಪಾನ ಇಚ್ಚಾಗಿ ಕರಿ ಪಿಯುಗೆ ಹಾಯ್ನ ಹಂಗಪ್ಪದ ಅತಯ ಮತ ನೀರುಣು ಇಪಾಗಿ ಯುಂಗಿ ಖಾಂಗಬೂವಸಿ ಇಪಾ ಸಕ್ನ ಎಂಜರುಗೆ ಅಸಿ ಬಿಬಿಯು ಹಾಯ್ದುನ ನೀಯು ಮದುದ ಪಿರಕ್ಟ್ರವದೆ ಕರಿಮತ ಪುರಕನು ವಾಫಂ ಅಸಿ ನುಪಿಯದುನ ಯಾರಮಿ ಕನಾಮತದ ಮಖೋಯ್ ಅನಿಗಿ ವಾಫಂ ಅಸಿ ಖಂಗಲ್ಲಂದೆ ಚಟ್ನಬಿ ಒಯ್ನ ನುಪಿ ಥಿಲಂದಾಯ್ದ ಮಮಾ ಮಪಾದ ಅಪಾಂಬ ಪೋತ್ ನೀವ ಚಟ್ನರಮಿ ಮಮಾ ಮಪಾನಸು ಅರೈಬ ಪೋತ್ ಒಯ್ರಬದೆ ಪಿಥೋಕ್ನರಮಿ ಪೀದನ ಖಕ್ ತೊಕ್ನರಂದೆ ಲೋಹೋಂಗ್ಬ ಥಿಲಂದಾಯ್ದ ಮಪಾನ ಕರಿ ಪಿಯುಗೆ ಹಂಗ್ಬದ ನುಪಿಯದುನ ಖಾಂಗಬು ಅದು ಪಿಯು ಅತೈ ಅಮತ್ತ ಪಾಮ್ದೆ ಹಾಯ್ದುನ ಹೈರಕ್ಲಮಿ ನಿಂಥೌದು ಅವಾಬ ಒಯ್ರಮಿ ಮಸಿದಿ ಪೀಬ ಯಾವ ಪೋತ್ಸುನತ್ತೆ ಲಾಯ್ನ ಇಪಾದ ಪೀಬನೆ ಅಸೆ ನತ್ತಬ ನಂಗ್ನ ಅಪಾಂಬ ಅಮನ್ನಿಯುದನ ಅಸುಮ್ನ ಮಚಾನು ಪೀದ ಹೈರಮಿ ಮಚಾನಸು ಪೀಗದಬ ಒಯ್ರಬದಿ ಖಾಂಗಬು ಅಸಿ ಪಿಬಿಯು ಅತೈದಿ ಪಾಮ್ಜೇತ್ರಿ ಅಸುಮ್ನ ಖುಮ್ಲಮ್ಮಿ ಅರೈಬ ಪೋತ್ ಒಯ್ರಬನಿನ ಪೀದಬ ಯಾದಬ ಇಜತ್ಗೆ ಒಯ್ಬ ವಾಫಂ ಒಯ್ಬನ ಮಮೈ ಥಂಗ್ದ ಮಚಾಗೆ ಅಪ್ಪಾಂಬ ಪೀಬ ಯಾರಮ್ಮಿ ಖುಲ್ ಹುಪ್ನ ನುಮಿದ್ ಹುಮ್ನಿ ಚಂಗ್ನ ಖಾಂಗಬು ಅದು ಚಿಂಗ್ಥೋಕ್ಪದ ಗಮ್ಲಂ ಕಿರಂದೆ ಹುಮ್ನಿ ಸುಬ ನುಮಿತ್ ಅದುದ ಖಾಂಗಬು ಅದು ಚಿಂಗ್ಥೋಕ್ಲಮ್ಮಿ ಅದುಬು ಥೌರಿ ತತ್ತುನ ಊ ಅದು ಅಂಗಂಬ ಚಿಂಗ್ಮಾಯ್ದ ಕನ್ನ ಚೆಂಥಕ್ಕಿದುನ ಮಾಂಗ್ಥೋಕ್ಕಿರಮ್ಮಿ ಥೀಬ ಸುಖಂಗ್ ಖಂಗ್ಕಿರಂದೆ ಮಸೀದಗಿ ಖುಲ್ ಅಸಿ ನೋಮ ನೋಮಗಿ ವಾಥರಕ್ತುನ ಲೈತಲ್ಲಾಯ್ರನ ಪಿಕ್ ಥನ್ಬ ಅವಾ ಅನಾ ನಂಗ್ಲಬ ಖುಲ್ ಅಮ ಉಯ್ರಕ್ಲಮ್ಮಿ ನಿಂಥೌವದುನ ಮಹಾಕ್ ಮಸಾಸಿ ಮತಿಕ್ ಚಾದ್ರೆ ಲೈಬಾಕಿ ಅವಾ ಅನಾ ಅಸಿ ಕೊಕ್ಹನ್ಬ ಗಮ್ದ್ರೆ ಅದುನ ಮಾಗಿ ಅಂಗಂ ಅಥೌ ಪೊಂಬ ಕೌಖಲ್ಲಮ್ಮಿ ಅದುಗ ಮಾನ ಮಾನ ಪಾಂಬ ಮಫಂದ ಖುಲ್ ಹೋಂಗ್ನನಬ ನುಂಗಾಯಿ ಯಾಯ್ಫಬ ಮಫಂ ಥೀನನಬ ಹೈರಕ್ಲಮ್ಮಿ ಖುಂಜಾಸಿಂಗ್ ಅದು ಅಮತ್ತ ಯಾನಿಂಗ್ಲಂದೆ ಮಖೋಯ್ಗಿದಮಗ ವಾಜರಬಸು ನಿಂಥೌಬು ಥಾದೋಕ್ತುನ ಮಖೋಯ್ ಚಟ್ನಿಂಗ್ಲಂದೆ ಅದುಬು ನಿಂಥೌನ ಥಮೋಯ್ ಸೇಂಗ್ನ ಹೈರಮ್ಮಿ
2: ಮತಂ ಖರದಂಗ್ದಿ ತೊಂಗಾನ್ ತೊಂಗಾನ ಲೈನಖಿಸಿ ಲಾಯ್ನ ಐಬು ಚಾನ್ಬಿದಬನ ನಖೋಯ್ಸು ಅವಾಬ ನಂಗ್ಲಿ ಐಖೋಯ್ಗೆ ಮರಕ್ತ ಲಾಯ್ನ ಚಾನ್ಬಿಬ ಯೌರಂದುನ ನುಂಗಾಯ್ ಯಾಯ್ಫಬ ಒಯ್ರಕ್ಲವದೆ ಮದುದ ಅಮು ಪುನ್ಮಿನ್ನಶಿ
0: ಅಸುಮ್ ಹಾಯ್ದುನ ಖುಲ್ ಹೊಂಗ್ದೋಕ್ನದುನ ಸಾಗೈ ಸಾಗೈ ಖರ ಖರ ಪುನದುನ ನಿಂಥೌ ಸೇಮ್ದುನ ಲೈನರಮಿ ಲೋಯ್ನಮಗ್ ಅಮನ ಅಮಬು ಖಂಗ್ನಬ ಮಫಂದ ಖುಲ್ ಸೇಮ್ನರಮಿ ನಿಂಥೌ ಅಸಿನ ನೋಮ ನೋಮಗೆ ಖುಲ್ ಪುಂಬ ಕೊಯ್ದುನ ಕನಾನ ಹೇನ ನುಂಗಾಯ್ಬಗೆ ಮಾನ ಫಂಕಿಬ ಲಾಗಿ ಥೌಜಾಲ್ ಅದು ಫಂಗ್ಬ ಯಾವ್ರ ಹಾಯ್ದುನ ಎಂಗ್ಲಮ್ಮಿ ಮಹಾಕಿ ಮಚಾನುಪಿ ಯಾಯ್ಮನ ಓಂಬ ಸಾಗೈ ಅದುನ ಖ್ವಾಯ್ ಪೊಂಬದಗಿ ನುಂಗಾಯ್ರಮಿ ಖುಲ್ ಪುಂಬ ಅಹಿಂಗ್ ನುಂಥಿಲ್ ಖಾಕ್ತನ ಖುಲ್ ಅಸಿದ ಕೊಯ್ಬ ಚಟ್ನರಮಿ ನಿಂಥೌ ಅದುಸು ಯಾಮ್ನ ನುಂಗಾಯ್ರಮಿ ಮಚಾನುಪಿ ಯಾಯ್ಮಬು ಥಗತ್ಲಮ್ಮಿ ತೈಬಂಗ್ ಮಪುದ ಮತಂ ಪುಂಬದ ಖುಲ್ ಅದು ಥಾದೋಕ್ಪೀದನಬ ಮಥಂತ ನಿಜರಮಿ ಹರಾವ್ ಕುಂಹೈ ತೋಯ್ನ ತೌಬನ ಯು ಥೋಂಗ್ನಬ ಫೌ ಹೆಕ್ ಹೆಕ್ ಲೈಸಾ ಪಾಖಂಗ್ ಚಂಗ್ದುನ ಸುರಮ್ಮಿ ಮದುಗಿ ವೈಕುಪ್ನ ಚಿಂಗ್ಬ ಚಾಯ್ದುನ ಥಮ್ಲಂಬ ಅಸಿ ಅಹಿಂಗ್ದ ಸಿತ್ ನಾನ ಕರಿಗುಂಬ ಜೀವ ಅಮನ ಹೆಕ್ ಹೆಕ್ ಚಾಥೋಕ್ಲಮ್ಮಿ ಕನಾನ ಚಾರಿಬನೋ ಹಾಯ್ಬದಿ ಕನಾಸು ಖಂಗ್ಲಂದೆ ಖುಲ್ ಪುಂಬ ಅಂಗಕ್ಪ ಒಯ್ನರಮಿ ಅಫಬಬು ಒಯ್ರಬಸು ಫತ್ತಬಬು ಒಯ್ರಬಸು ಖಂಗ್ದೋಕ್ಲಸಿ ಖನದುನ ಅಹಿಂದ ಪಾಖಂಗ್ ಲೈಸಾಸಿಂಗ್ನ ಲೋನ ಎಂಗ್ಲಮ್ಮಿ ಅಹಿಂಗ್ ಅಥೇಂಗ್ಬದ ಖುಲ್ಗಿ ಅಹೋಬ ಅಮದ ಲಿನ್ ಅಚ್ಚೌಬ ಅಮ ಥೊಗ್ಲಕ್ತುನ ವೈಕೋಪ್ ಸಿಂಗ್ ಅದು ಚಾಥೋಕ್ಕಿರಮ್ಮಿ ನೋಂಗಾನ್ಬದ ಪಾವ್ ಅಸಿ ಪಾಖಂಗ್ ಸಿಂಗ್ನ ಖುಲ್ ಪುಂಬದ ತಮ್ನಮ್ಮಿ ಖುಲ್ಗಿ ಅಹಲ್ ಸಿಂಗ್ ಅದುನ ಲಿಲ್ ಅದು ಫಾದುನ ಚಾಥೋಕ್ಲಸಿ ಅಫಬ ಒಯ್ರೋಯ್ ಹಾಯ್ನ ಖನರಮ್ಮಿ ಕನಾ ಅಮತ್ತನ ಲಿನ್ ಅದು ಅಫಬನಿ ಹೈರಕ್ಲಂಕಿದೆ ಲಾಂಗ್ ಥಾಕ್ತುನ ಲಿನ್ ಅದು ಫಾನಬ ಸೇಮ್ ಸಾರಮಿ ಹಾನಗುಂ ಅಹಿಂದ ಲಿನ್ ಅದು ಥೊರಕ್ಲಮ್ಮಿ ಸೇಮ್ ಸಾಧುನ ಲೈರಬ ಲಾಂಗ್ ಅದುದ ಥುರಮ್ಮಿ ꯄꯥꯈꯪ ꯁꯤꯡ ꯑꯗꯨꯅ ꯂꯤꯟ ꯑꯗꯨ ꯃꯈꯨꯜꯗꯒꯤ ꯆꯤꯡꯊꯣꯛꯂꯝꯃꯤ꯫ ꯑꯉꯛꯄ ꯊꯧꯗꯣꯛ ꯑꯃꯅ ꯂꯤꯟ ꯑꯁꯤ ꯆꯤꯡꯊꯣꯛꯂꯤꯕ ꯃꯈꯩ ꯂꯣꯏꯕ ꯅꯥꯏꯔꯝꯈꯤꯗꯦ꯫ ꯃꯃꯩ ꯊꯪꯗ ꯂꯤꯟ ꯑꯁꯤ ꯃꯇꯨꯞ ꯃꯇꯨꯞ ꯀꯛꯂꯒ ꯆꯤꯡꯊꯣꯛꯂꯝꯃꯤ꯫ ꯂꯤꯟꯒꯤ ꯑꯀꯛꯄ ꯃꯇꯨꯞꯁꯤꯡ ꯑꯗꯨ ꯂꯝꯄꯥꯛ ꯑꯃꯗ ꯄꯩꯗꯨꯅ ꯊꯝꯂꯝꯃꯤ꯫ ꯆꯤꯡꯃꯨꯛ ꯋꯥꯡꯅ ꯄꯩꯔꯕ ꯐꯥꯎꯕ ꯂꯤꯟ ꯑꯗꯨ ꯆꯤꯡꯊꯣꯛꯄꯒꯤ ꯂꯣꯏꯕ ꯅꯥꯏꯈꯤꯔꯝꯗꯦ꯫ ꯃꯃꯩ ꯊꯪꯗ ꯆꯤꯡꯊꯣꯛꯄ ꯂꯣꯏꯕ ꯉꯝꯗꯗꯨꯅ ꯂꯤꯟ ꯑꯗꯨ ꯊꯥꯗꯣꯛꯂꯝꯃꯤ꯫ ꯂꯦꯝꯍꯧꯔꯤꯕ ꯁꯔꯨꯛꯁꯤꯡ ꯑꯗꯨ ꯑꯍꯧꯕ ꯃꯈꯣꯜ ꯑꯃꯒ ꯂꯣꯏꯅꯅ ꯃꯅꯨꯡꯗ ꯆꯪꯈꯤꯔꯝꯃꯤ꯫ ꯄꯥꯈꯪ ꯂꯩꯁꯥꯕꯤꯁꯤꯡꯅ ꯂꯝꯄꯥꯛꯇ ꯊꯣꯛꯇꯨꯅ ꯏꯁꯩ ꯁꯛꯇꯨꯅ ꯂꯤꯟ ꯃꯀꯛꯁꯤꯡ ꯑꯗꯨꯒꯤ ꯑꯀꯣꯏꯕꯗ ꯖꯒꯣꯏ ꯁꯥꯔꯝꯃꯤ꯫ ꯃꯊꯪꯒꯤ ꯅꯨꯃꯤꯠꯇ ꯅꯍꯥ ꯄꯥꯈꯪꯁꯤꯡꯅ ꯂꯤꯟ ꯃꯀꯛꯁꯤꯡ ꯑꯗꯨ ꯃꯀꯛ ꯑꯃꯃꯝ ꯈꯨꯜꯒꯤ ꯌꯨꯝꯊꯣꯡ ꯈꯨꯗꯤꯡ ꯊꯨꯡꯅꯅꯕ ꯌꯦꯜꯂꯝꯃꯤ꯫ ꯑꯍꯜ ꯑꯣꯏꯔꯤꯕꯤ ꯍꯅꯨꯕꯤ ꯑꯃꯗꯤ ꯅꯨꯡꯗꯥꯡꯒꯤ ꯆꯥꯛ ꯉꯟꯅ ꯆꯥꯊꯣꯛꯇꯨꯅ ꯏꯃꯨꯡꯗ ꯄꯣꯊꯥꯗꯨꯅ ꯂꯩꯔꯝꯃꯤ꯫ ꯌꯨꯝꯗꯣꯡ ꯄꯣꯛꯀ ꯑꯣꯏꯕꯅ ꯃꯊꯟꯇ ꯂꯩꯕꯒ ꯑꯣꯏꯗꯨꯅ ꯃꯥꯗꯤ ꯉꯟꯅ ꯉꯟꯅ ꯇꯨꯝꯂꯝꯃꯤ꯫ ꯄꯥꯈꯪꯁꯤꯡ ꯑꯗꯨꯅ ꯃꯥꯒꯤ ꯁꯔꯨꯛ ꯊꯨꯡꯂꯛꯄ ꯑꯗꯨꯗ ꯀꯔꯤ ꯄꯣꯠꯅꯣ ꯄꯣꯂꯥꯡꯈꯣꯛꯇ ꯌꯥꯜꯂꯝꯃꯨ, ꯍꯣꯔꯦꯟ ꯂꯧꯁꯤꯟꯒꯦ ꯍꯥꯏꯗꯨꯅ ꯏꯃꯨꯡꯗꯒꯤ ꯈꯨꯝꯂꯛꯂꯝꯃꯤ꯫ ꯄꯥꯈꯪꯁꯤꯡ ꯑꯗꯨꯅ ꯍꯅꯨꯕꯤ ꯑꯗꯨꯒꯤ ꯁꯨꯃꯥꯡꯗ ꯂꯩꯕ ꯄꯣꯂꯥꯡꯈꯣꯛꯇ ꯌꯥꯟꯗꯨꯅ ꯊꯝꯕꯤꯔꯝꯂꯒ ꯆꯠꯈꯤꯔꯝꯃꯤ꯫ ꯑꯍꯜ ꯑꯗꯨꯁꯨ ꯍꯌꯦꯡ ꯆꯥꯔꯒꯦ ꯍꯥꯏꯗꯨꯅ ꯂꯧꯁꯤꯟꯈꯤꯔꯝꯗꯦ, ꯑꯗꯨꯃꯛ ꯇꯨꯝꯊꯈꯤꯔꯝꯃꯤ꯫ ꯈꯨꯜ ꯄꯨꯝꯕ ꯂꯤꯟ ꯊꯣꯡꯗꯨꯅ ꯍꯥꯎꯅ ꯆꯥꯅꯔꯝꯃꯤ꯫ ꯂꯤꯟ ꯊꯣꯡꯕ ꯆꯥꯈ꯭ꯔꯕ ꯃꯇꯨꯡꯗ ꯌꯥꯏ ꯊꯥꯔꯕ ꯃꯤꯒꯨꯝ ꯈꯨꯜ ꯄꯨꯝꯕ ꯆꯦꯛ ꯃꯣꯛ ꯂꯥꯎꯗꯅ ꯇꯨꯝꯅꯈꯤꯔꯝꯃꯤ꯫ ꯑꯍꯤꯡꯗ ꯁꯥꯃꯔꯛ ꯉꯥꯃꯔꯛ ꯍꯧꯅ ꯈꯣꯡꯂꯛꯂꯝꯃꯤ꯫ ꯃꯗꯨ ꯇꯥꯕꯗ ꯍꯅꯨꯕꯤ ꯑꯗꯨ ꯃꯤꯀꯞ ꯊꯣꯛꯂꯛꯂꯝꯃꯤ꯫ ꯏꯁ, ꯀꯔꯤꯒꯤ ꯐꯠꯇꯕ ꯈꯨꯗꯝꯅꯣ ꯑꯁꯨꯝꯅ ꯈꯟꯗꯨꯅ ꯂꯩꯔꯝꯃꯤ꯫ ꯅꯍꯥꯟꯃꯈꯩ ꯑꯍꯤꯡ ꯆꯨꯞꯄ ꯂꯥꯡꯗꯨꯅ ꯂꯩꯔꯒ ꯉꯁꯤꯅ ꯇꯨꯃꯤꯟꯅ ꯆꯦꯛꯄꯣꯛ ꯂꯥꯎꯗꯨꯅ ꯂꯩꯕ ꯑꯁꯤꯗ ꯍꯅꯨꯕꯤ ꯑꯗꯨ ꯃꯕꯨꯛꯇ ꯀꯔꯤ ꯀꯔꯤꯅꯣ ꯈꯟꯗꯨꯅ ꯂꯩꯔꯝꯃꯤ꯫ ꯉꯥꯏꯍꯥꯛ ꯂꯩꯔꯒ ꯂꯩꯅꯨꯡꯗ ꯉꯪꯕ ꯂꯩꯕꯥꯛ ꯅꯤꯛꯄ ꯑꯃ ꯇꯧꯔꯛꯂꯝꯃꯤ꯫ ꯍꯅꯨꯕꯤ ꯑꯗꯨꯅ ꯃꯄꯥꯜ ꯊꯣꯛꯇꯨꯅ ꯂꯥꯎꯔꯝꯃꯤ,
1: ꯂꯩꯀꯥꯏꯅ ꯈꯣꯏꯕꯨ ꯇꯥꯗꯕ꯭ꯔꯅꯦ ꯍꯦ? ꯀꯔꯤꯅꯣ ꯑꯃ ꯇꯧꯔꯦ? ꯂꯩꯅꯨꯡꯗ ꯉꯪꯂꯤꯕ ꯑꯁꯤꯕꯨ ꯈꯪꯗꯕ꯭ꯔꯅꯦ ꯍꯦ?
0: ꯑꯁꯨꯝꯅ ꯍꯟꯅ ꯍꯟꯅ ꯂꯥꯎꯔꯛꯂꯝꯃꯤ, ꯀꯅꯥ ꯑꯃꯠꯇ ꯇꯥꯈꯤꯔꯝꯗꯦ꯫ ꯑꯍꯜ ꯑꯗꯨꯁꯨ ꯀꯤꯗꯨꯅ ꯏꯃꯨꯡꯗ ꯆꯪꯂꯝꯃꯤ, ꯃꯈꯣꯜ ꯑꯗꯨꯁꯨ ꯐꯈ꯭ꯔꯦ, ꯀꯔꯤꯒꯨꯝꯕ ꯈꯔ ꯊꯣꯛꯀꯗꯧꯔꯦ ꯈꯟꯅ ꯈꯟꯅ ꯇꯨꯝꯊꯈꯤꯔꯝꯃꯤ꯫ ꯅꯣꯡ ꯉꯥꯜꯂꯗꯨꯅ ꯍꯧꯒꯠꯂꯛꯄꯗ ꯈꯨꯜ ꯄꯨꯝꯕ ꯑꯃꯠꯇ ꯂꯩꯔꯝꯗ꯭ꯔꯦ, ꯂꯣꯏꯅꯃꯛ ꯂꯩꯅꯨꯡꯗ ꯅꯝꯊꯗꯨꯅ ꯆꯪꯈꯤꯔꯝꯃꯤ, ꯃꯥꯒꯤ ꯌꯨꯝꯐꯝ ꯑꯗꯨꯇꯃꯛ ꯂꯩꯔꯝꯃꯤ, ꯂꯤꯟ ꯌꯥꯜꯂꯝꯕ ꯃꯥꯒꯤ ꯄꯣꯂꯥꯡꯈꯣꯛ ꯑꯗꯨꯁꯨ ꯅꯝꯊꯕꯗ ꯌꯥꯎꯈꯤꯔꯝꯃꯤ, ꯈꯨꯜ ꯑꯗꯨꯗ ꯂꯩꯔꯝꯕ ꯃꯤ ꯄꯨꯝꯅꯃꯛ ꯁꯤꯈꯤꯔꯝꯃꯤ, ꯍꯅꯨꯕꯤ ꯑꯗꯨꯅ ꯄꯥꯎ ꯑꯗꯨ ꯊꯪꯅꯕ ꯈꯨꯜꯁꯤꯡꯗ ꯆꯠꯇꯨꯅ ꯇꯝꯂꯝꯃꯤ, ꯍꯧꯖꯤꯛ ꯐꯥꯎꯕ ꯌꯨꯝꯐꯝ ꯑꯁꯤꯕꯨ ꯂꯨꯈ꯭ꯔꯥꯕꯤ ꯌꯨꯝꯐꯝ ꯍꯥꯏꯗꯨꯅ ꯈꯪꯅꯔꯤ, ꯈꯨꯜ ꯄꯨꯝꯕ ꯅꯝꯊꯈꯤꯕ ꯃꯐꯝ ꯑꯁꯤꯕꯨ ꯂꯩꯃꯇꯥꯛ ꯍꯥꯏꯅ ꯈꯪꯅꯔꯤ, ꯂꯨꯈ꯭ꯔꯥꯕꯤ ꯌꯨꯝꯐꯝꯒꯤ ꯋꯥꯔꯤ ꯑꯁꯤ ꯃꯅꯤꯄꯨꯔꯗ ꯈꯨꯟꯗꯥꯔꯤꯕ ꯇꯣꯉꯥꯟ ꯇꯣꯉꯥꯟꯕ ꯀꯥꯡꯂꯨꯞꯁꯤꯡꯅ ꯊꯥꯖꯅ ꯂꯤꯅꯔꯤ, ꯀꯥꯡꯂꯨꯞ ꯈꯔꯅꯗꯤ ꯑꯁꯦꯡꯕ ꯈꯨꯟꯊꯣꯛ ꯋꯥꯔꯤꯅꯤ ꯍꯥꯏꯅꯁꯨ ꯂꯤꯅꯔꯤ, ꯃꯩꯇꯩꯁꯤꯡꯅꯁꯨ ꯊꯥꯖ ꯋꯥꯔꯤ ꯍꯥꯏꯕꯗꯤ ꯂꯤꯖꯦꯟ ꯑꯣꯏꯅ